0: The following 2RRR program broadcast in the Kannada language is supported by the Community Broadcasting Foundation of Australia.
1: Shotra Bandavarige Namaskara. Ivattu May Tingala 17ne Tariku Banuvara. Ivattina 2RRR Sydney Kannada Vani Banuli Karyakrama. Nimige Aatmeevagi Swagata Korta Idini. Nanu Mahesh Rao. ಇವತ್ತಿನ ನೇರ ಪ್ರಸಾರ 2RRR ನೆಲೆಯದ ಹೆನ್ಲಿ ಸ್ಟುಡಿಯೋಯಿಂದ ಮೂಡು ಬರ್ತಾ ಇದೆ. ಸಿಡ್ನಿ ಕನ್ನಡ ವಾಣಿ ಬಾನುಲಿ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾನುವಾರ 1-2 2RRR ಕ್ಷೇತ್ರದ 88.5 FM ತರಂಗ ಅಂತರದಲ್ಲಿ ಅಂತರ್ಜಾಲದಲ್ಲಿ tunein.com ಹಾಗೂ ನಿಮ್ಮ ಮೊಬೈಲ್ ಫೋನ್ ಟ್ಯಾಬ್ಲೆಟ್ಗಳಲ್ಲಿ ಸಿಂಪಲ್ ರೇಡಿಯೋ ಅಂತ ಆ್ಯಪ್ಗಳಿಗೆ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಮ್ಮ ಕಾರ್ಯಕ್ರಮನ ನೀವು ಕೇಳ್ಬೋದು. ಹಾಗೂ ನಮ್ಮ ಕಾರ್ಯಕ್ರಮ ಮುಗಿದ ನಂತರ ಕಾರ್ಯಕ್ರಮದ ರೆಕಾರ್ಡಿಂಗ್ನ ನಾವು ನಮ್ಮ ಫೇಸ್ಬುಕ್ ಪೇಜು, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡ್ತೇವೆ. ನಿಮಗೆ ಯಾವಾಗ ಬಿಡುವಾಗುತ್ತೋ ಆವಾಗ ದಯವಿಟ್ಟು ಕೇಳಿ. ನಮ್ಮ ಕಾರ್ಯಕ್ರಮದ ಬೆಳವಣಿಗೆಗೆ ನಿಮ್ಮ ಅಭಿಪ್ರಾಯ, ಸಲಹೆ, ಅನಿಸಿಕೆ ಹಾಗೂ ಟೀಕೆ ಬಹಳನೇ ಮುಖ್ಯ. ನೀವು ಸಿಡ್ನಿಯಿಂದ 9816-2777, ಆಸ್ಟ್ರೇಲಿಯಾದ ಬೇರೆ ರಾಜ್ಯಗಳಿಂದ 02981-6-2777 ಹಾಗೂ ಪ್ರಪಂಚದಾದ್ಯಂತ +612-9816-2777 ಕರೆ ಮಾಡಿ ನೀವು ನಮ್ಮ ಜೊತೆ ಮಾತಾಡ್ಬೋದು. ಅಲ್ಲದೆ ನಮ್ಮ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗಳಿಗೆ ಹೋದರೆ ನೀವು ಅಲ್ಲಿ ಕಮೆಂಟ್ ಕೂಡ ಮಾಡ್ಬೋದು. ಇವತ್ತು ನನ್ನ ಜೊತೆ ಸ್ಟುಡಿಯೋಲಿ ಶ್ರೀ ಶಶಿಕಾಂತ್ ಅವರಿದ್ದಾರೆ.
2: ನಮಸ್ಕಾರ. ನಮಸ್ಕಾರ ಕನ್ನಡ ಬಾಂಧವರಿಗೆ.
1: ನಮಸ್ಕಾರ. ಅದೇ 2 ವಾರ ಬೆಂಗಳೂರಿಗೆ ಹೋಗಿದ್ದೆ. ಬಹಳನೇ ಚೆನ್ನಾಗಿತ್ತು. ಬಹಳನೇ ಇದು ಬಿಸಿಲಿತ್ತು.
2: ಹೌದು,
1: ಆ ಥರ ನಾನು ಯಾವತ್ತೂ ನಂದು ಜೀವನದಲ್ಲಿ ಅನುಭವನೇ ಇರಲಿಲ್ಲ ಬೆಂಗಳೂರಲ್ಲಿ.
2: ಬೆಂಗಳೂರಿನವರು ಅದೇ ಥರ ಹೇಳ್ತಾ ಇದ್ದಾರೆ.
1: ವಿಪರೀತ ಬಿಸಿಲಿತ್ತು. ಹಾಗೆ ನಾನು ಬೆಂಗಳೂರಲ್ಲಿ ಇದ್ದಾಗ ನಮ್ಮ ಸಹಜ ನಟ ದತ್ತಣ್ಣ ಅವ್ರನ್ನ ಭೇಟಿ ಕೂಡ ಮಾಡಿದೆ. ನಾವು ಅದೇ ಮಾತಾಡಿಕೊಂಡು 10:30 ರಾತ್ರಿ ಆಗಿತ್ತು ಅನ್ಸುತ್ತೆ. ರಾಮೇಶ್ವರಂ ಕೆಫೆಗೆ ಹೋಗೋಣ ಅಂದ್ಕೊಂಡಿದ್ವಿ. ನಾವು ಹೋಗಿರಲಿಲ್ಲ. ಸರಿ, ಅವರು ಹೋಗೋಣ ಅಂದರು, ಕರ್ಕೊಂಡು ಹೋದರು. ಸೊ ರಾಮೇಶ್ವರಂ ಕೆಫೆಗೆ ಹೋಗ್ತೀವಿ. ಅಲ್ಲಿ ನೋಡಿದ್ರೆ 10:45 ಆಗಿದೆ ರಾತ್ರಿ, ಜೆ ಪಿ ನಗರ ಹತ್ರ, ಸಾವಿರಾರು ಜನ ರಾಮೇಶ್ವರಂ ಕೆಫೆಲಿ, ಸಾವಿರಾರು ಜನ. ಆಮೇಲೆ ಅಲ್ಲಿ ಹೋಗಿದ ತಕ್ಷಣ ಇವ್ರು ಬಂದರು, ಎಲ್ಲರೂ ಇವ್ರು ನೋಡಿದ ತಕ್ಷಣ ಎಲ್ಲರೂ ಇವ್ರ ಹತ್ರ ಬಂದು, ಜನಕ್ಕೆ ಎಷ್ಟು ಪ್ರೀತಿ ಅಂದರೆ ಅವ್ರ ದತ್ತಣ್ಣ ಅವ್ರನ್ನ ನೋಡಿದಾಗ ಎಲ್ಲರೂ ಬಂದು ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡು ಮಾತಾಡಿ ನಾವು ಅದೇ ಆಮೇಲೆ ಮುಗಿದು ನಾವು ವಾಪಸ್ ಬರೋ ಅಷ್ಟೊತ್ತಿಗೆ 12 ಏನೋ ಆಗಿತ್ತು. ಭಾಳನೇ ಚೆನ್ನಾಗಿತ್ತು. ಅದೊಂದೇ ಅಲ್ಲ, ನಮ್ಮ ಸಿಡ್ನಿ ಕನ್ನಡ ವಾಣಿ ನಿಲಯದ ಕಲಾವಿದರು, ಸೊ ಶ್ರೀ ಭಾರ್ಗವರಾಮ್, ಶ್ರೀ ದೀಪಕ್ ಎಮ್ ಆರ್, ಶ್ರೀಮತಿ ಪುಷ್ಪಾ ದೀಕ್ಷಿತ್ ಹಾಗೂ ಶ್ರೀ ಗುರುದತ್ ಅವ್ರನ್ನ ಕೂಡ ಭೇಟಿ ಮಾಡಿದೆ. ಚೆನ್ನಾಗಿತ್ತು. ಲಾಟ್ ಆಫ್ ಕಾನ್ವರ್ಸೇಷನ್ಸ್, ತುಂಬ ಮಜಾ ಮಾಡಿದ್ವಿ ಎಲ್ಲ ನಕ್ಕೊಂಡು ಎಲ್ಲ.
2: ನೀವು ಇದೇ ಥರ ರೇಡಿಯೋ ಕಾರ್ಯಕ್ರಮ ಮಾಡ್ತಾನೆ ಇದ್ದರೆ ನಿಮಗೂ ಅದೇ ಥರ ಮುತ್ಕೋತಾರೆ ಜನ ಬೆಂಗಳೂರಿನಲ್ಲಿ.
1: ಇಲ್ಲ ಸರ್, ಎಲೆ ಮೇಲೆ ಎಲೆ ಮರೆ ಕಾಯ್ತಾರ ಇದ್ದರೆ ಸಾಕು. ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ಅಷ್ಟೇ ಅಲ್ವಾ ನಮ್ಮ ಲ್ಯಾಂಗ್ವೇಜ್ಗೆ, ನಮ್ಮ ಭಾಷೆಗೆ ಅಂತ ಅಷ್ಟೇ. ಬೆಂಗಳೂರಿಗೆ ಹೋಗಿ ಬಂದಾದಮೇಲೆ ನನಗಿದು ಹಾಡು ಒಂದು ಕೇಳಿದೆ, ಬಹಳನೇ ಚೆನ್ನಾಗಿದೆ ಅನ್ನಿಸ್ತು. ನೀವು ಈಗ ಎಲ್ಲರೂ ಕೇಳಿ.

0: ನಂಗೆ ಬಹಳನೇ ಇಷ್ಟ ಆಯ್ತು ಹಾಡು.
1: ಹೌದು, ತುಂಬ ಅರ್ಥಪೂರ್ಣವಾಗಿದೆ ಹಾಡು.
0: ಮಾಡರ್ನ್.
1: ಹೌದು.
0: ಬೆಂಗಳೂರಿಂದ ವಿದ್ವಾನ್ ಅರ್ಜುನ್ ಭಾರದ್ವಾಜ್ ಅವರು ಸಿಡ್ನಿಗೆ ಮತ್ತೆ ಬಂದಿದ್ದಾರೆ, ಅಂದರೆ ಒಂದು 2-3 ಸತಿ ಮುಂಚೆನೂ ಬಂದಿದ್ದಾರೆ. ಅವ್ರನ್ನ ನಮ್ಮ ಸಿಡ್ನಿ ಕನ್ನಡವಾಣಿಯ ಡಾಕ್ಟರ್ ಸಿಡ್ನಿ ಶ್ರೀನಿವಾಸ್ ಹಾಗೂ ಶ್ರೀ ರಾಜ್ ನಟರಾಜನ್ ಅವರು ಇಂಟರ್ವ್ಯೂ ಮಾಡಿದ್ರು ಮೊನ್ನೆ ಶುಕ್ರವಾರ. ಆ ಇಂಟರ್ವ್ಯೂನ ಈಗ ಕೇಳೋಣ.
2: ಭರದ್ವಾಜ್ ಅವರೇ, ನೀವು ಸಿಡ್ನಿಗೆ ಹಿಂದೇನು ಬಂದಿದ್ದೀರಾ, 3ನೇ ಸಲ ಅಂತ ಹೇಳಿದ್ರು, ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ಬಿಡೋಣ, ಮತ್ತು ಸಿಡ್ನಿ ಕನ್ನಡವಾಣಿಗೂ ಸ್ವಾಗತ.
3: ನಮಸ್ಕಾರ ನಟರಾಜನ್ ಅವರೇ, ಮತ್ತೆ ನಮಸ್ಕಾರ ಶ್ರೀನಿವಾಸ್ ಅವರೇ, ಬಹಳ ಸಂತೋಷ. ಸಿಡ್ನಿಗೆ ನಾನು ಪ್ರತಿ ಸಲ ಬಂದಾಗ್ಲೂ ನಮ್ಮ ದೇಶದ ಒಂದು ಭಾಗಕ್ಕೆ ಬಂದಾಗೆ ಅನ್ಸುತ್ತೆ, ಯಾವುದೋ ಪರದೇಶಕ್ಕೆ ಹೋದಾಗೆ ಅನ್ಸೋದಿಲ್ಲ. ಇಲ್ಲಿರುವಂತಹ ಆತ್ಮೀಯತೆ ಮತ್ತೆ ಎಷ್ಟು ಚೆನ್ನಾಗಿ ಸ್ವಾಗತ ಮಾಡ್ತಾರೆ, ಈವನ್ ಸರ್ಕಾರವಾಗಿರ್ಬೋದು ಅಥವಾ ಇಲ್ಲಿನ ಜನವಾಗಿರ್ಬೋದು, ತುಂಬಾ ಒಳ್ಳೆ ಸೌಹಾರ್ದತೆ, ಸ್ನೇಹಪರರಾಗಿ ಇರುವಂತದ್ದು, ಬಹಳ ಸಂತೋಷ ಆಗುತ್ತೆ ಇಲ್ಲಿಗೆ ಬರೋದು ಪ್ರತಿ ಸಲನು.
2: ಅದು ಅಲ್ಲದೆ ಇವತ್ತು ನಾನು ನಿಮ್ಮ ಉಪನ್ಯಾಸನ ಕೇಳಿದ್ವು ಮಹಾಭಾರತದ ಮೇಲೆ, ನನಗೆ ಮಹಾಭಾರತನ ನಮ್ಮ ತಾಯಿ ಚಿಕ್ಕಂದಿನಲ್ಲಿ ಹೇಳ್ಕೊಟ್ಟಿದ್ದು ಜ್ಞಾಪಕ ಬಂದರೂ ಸಹ, ಅದರದ್ದು ಇನ್ನೊಂದು ಒಂದು ಬೇರೆ ಒಂದು ಆ್ಯಂಗಲಿಂದ ನೀವು ಹೇಳಿದ್ದು ನಾನು ಕೇಳಿ ನನಗೆ ಬಹಳನೇ ಆಶ್ಚರ್ಯ ಆಯಿತು, ಸಂತೋಷನೂ ಆಯಿತು. ಇದು ಎಲ್ಲ ರೀತಿಯ ಗ್ರಂಥಗಳ ಮೇಲೂ ಇದೇ ಥರ ಮಾಡ್ತೀರಾ ನೀವು ಉಪನ್ಯಾಸಗಳನ್ನು?
3: ಮಹಾಭಾರತ ನನಗೆ ತುಂಬ ಪ್ರೀತಿಪಾತ್ರವಾದಂತಹ ಒಂದು ಗ್ರಂಥ. ಅದು ಒಂದರಲ್ಲಿ ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ವಚಿತ್ರ ಅಂತ ಹೇಳಿರೋ ಹಾಗೆ ಮಹಾಭಾರತದಲ್ಲಿ ಎಲ್ಲವೂ ಉಂಟು, ಇಲ್ಲದೇ ಇರುವಂಥದ್ದೇ ಇಲ್ಲ. ನಮ್ಮ ಮಾನವೀಯ ಮೌಲ್ಯಗಳು ಯಾವುದನ್ನ ಪುರುಷಾರ್ಥಗಳು ಅಂತ ಕರಿತೀವಿ, ಧರ್ಮ ಅರ್ಥ ಕಾಮ ಮೋಕ್ಷ, ಇದು ಸಂಪೂರ್ಣ ರೀತಿಯಲ್ಲಿ ಮಹಾಭಾರತದಲ್ಲಿ ನಮಗೆ ಕಾಣಿಸುತ್ತೆ. ಮಹಾಭಾರತದ ಮೂಲ ಆವೃತ್ತಿ ಯಾವುದಿದೆ ಸಂಸ್ಕೃತದಲ್ಲಿ, ಅದನ್ನು ನಾನು ಕವರ್ ಟು ಕವರ್ ಅಂತ ಹೇಳ್ಬೋದು, ಹಾಗೆ ಓದಿದ್ದೀನಿ. ಚಿಕ್ಕ ವಯಸ್ಸಿಂದಲೇ ನಮ್ಮ ಅಜ್ಜಿ ಶ್ರೀಮತಿ ಇಂದಿರಾ ವೆಂಕಟೇಶನ್ ಅಂತ ಅನ್ನೋರು, ಶ್ರೀನಿವಾಸ್ ಅವ್ರಿಗೆ ಚೆನ್ನಾಗಿ ಪರಿಚಯನೇ ಇರುವಂಥವರು, ಅವರು ಗಮಕಿ ಆಗಿದ್ದರು. ಅವರು ಮಾಡ್ತಿದ್ದಂತಹ ಕಾವ್ಯವಾಚನ ಕುಮಾರವ್ಯಾಸ ಭಾರತ, ಜೈಮಿನಿ ಭಾರತ, ಇದನ್ನು ಕೇಳಿಕೊಂಡು ಬೆಳೆದಿದ್ದು. ಹಾಗೆಯೇ ಚಿಕ್ಕ ವಯಸ್ಸಲ್ಲೇ AR ಕೃಷ್ಣಶಾಸ್ತ್ರಿ ಅಂತ ಅವ್ರು ನನಗೆ ಚಿಕ್ಕ ಮುತ್ತಾತ ಇದ್ದ ಹಾಗೆ, ಅವರ ವಚನ ಭಾರತ ಅನ್ನುವಂಥದ್ದು ಕನ್ನಡದಲ್ಲಿ ಬಂದಿರುವಂತಹ ಸುಂದರವಾದಂತಹ ಗದ್ಯರೂಪ, ಇಡೀ ಮಹಾಭಾರತದ ಒಂದು ಗದ್ಯರೂಪ. ಒಂದು ಇಡೀ ಒಂದು ಆನೆಯನ್ನ ಒಂದು ಚಿತ್ರದಲ್ಲಿ ಹೇಗೆ ಕ್ಯಾಪ್ಚರ್ ಮಾಡ್ಬೋದು, ಆನೆಯಷ್ಟು ಆಕಾರವಿಲ್ಲದೆ ಇರ್ಬೋದು, ಆ ಚಿತ್ರದಲ್ಲಿ ಆನೆಯ ಎಲ್ಲ ಅವಯವಗಳು ಕೂಡ ಎಲ್ಲ ಡೀಟೇಲ್ಸ್ ಕೂಡ ಹೇಗೆ ಹಿಡಿಯಲ್ಪಡುತ್ತದೋ ಆ ರೀತಿಯಾಗಿ ಕೃಷ್ಣಶಾಸ್ತ್ರಿಗಳು ಅದನ್ನ ಸಂಗ್ರಹವಾಗಿ ಹಿಡಿದಿದ್ದಾರೆ. ಹಾಗೆಯೇ DVG ಅವರು ಮಹಾಭಾರತದ ಬಗ್ಗೆ ಬರೆದಿರುವಂಥದ್ದು, ಮತ್ತೆ SL ಭೈರಪ್ಪನವರು ಈಗಷ್ಟೇ ನಮ್ಮನ್ನ ಅಗಲಿದಂತಹ ಪದ್ಮಭೂಷಣ ಸರಸ್ವತಿ ಸಮ್ಮಾನ್ ಡಾಕ್ಟರ್ SL ಭೈರಪ್ಪ ಅವರ ಪರ್ವವನ್ನ ಕೂಡ ಓದಿ ನನಗೆ ಸಾಕಷ್ಟು ಪ್ರಭಾವ ಬೀರಿತ್ತು. ಹಾಗೆಯೇ ಇತ್ತೀಚೆಗಷ್ಟೇ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾದಂತಹ ಶತಾವಧಾನಿ ಡಾಕ್ಟರ್ R ಗಣೇಶ್ ಅವರ ಉಪನ್ಯಾಸಗಳು, ಅವರ ಮಾರ್ಗದರ್ಶನ ಎಲ್ಲವೂ ಕೂಡ ನನ್ನ ಮಹಾಭಾರತದ ಅಧ್ಯಯನಕ್ಕೆ ಒದಗಿ ಬಂದಿದೆ. ಅದಲ್ಲದೆ ಇದೇ ರೀತಿ ರಾಮಾಯಣವನ್ನ, ಕಥಾಸರಿತ ಸಾಗರವನ್ನ, ಮತ್ತೆ ಬೇರೆ ಬೇರೆ ಸಂಸ್ಕೃತಿಯ ಇವಾಗ ಗ್ರೀಕರಲ್ಲಿ ಇರುವಂತಹ ಮಹಾಕಾವ್ಯಗಳು, ಲ್ಯಾಟಿನ್ ಸಂಸ್ಕೃತಿಯಲ್ಲಿ ಇರುವಂತಹ ಮಹಾಕಾವ್ಯಗಳು, ಅದರ ಅಧ್ಯಯನವನ್ನ ಆಸಕ್ತಿಪೂರ್ಣವಾಗಿ ನಾನು ಮಾಡಿದ್ದೀನಿ. ಹಾಗೆಯೇ ಬೇರೆ ಬೇರೆ ಸಂಸ್ಕೃತ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಈಗ ಕಾಳಿದಾಸನ ಮಹಾಕಾವ್ಯಗಳು, ರಘುವಂಶ, ಕುಮಾರಸಂಭವ ಇತ್ಯಾದಿಯಾಗಿ. ಹಾಗೆಯೇ ಅನೇಕ ಶಾಸ್ತ್ರಗಳಲ್ಲಿ ಕೂಡ ನನಗೆ ಆಸಕ್ತಿ ಉಂಟು, ನಾಟ್ಯಶಾಸ್ತ್ರ, ಅಲಂಕಾರ ಶಾಸ್ತ್ರ, ಅರ್ಥಶಾಸ್ತ್ರ, ಮತ್ತು ದೇವಾಲಯ ವಾಸ್ತುಶಾಸ್ತ್ರ, ಶಿಲ್ಪಶಾಸ್ತ್ರ, ಹೀಗೆ ಅನೇಕ ಶಾಸ್ತ್ರಗಳಲ್ಲಿ ಆಸಕ್ತಿಯನ್ನು ಇಟ್ಕೊಂಡಿದ್ದೀನಿ.
4: ಅರ್ಜುನ್ ಅವರೇ ತುಂಬ ಚೆನ್ನಾಗಿ ಹೇಳಿದ್ರಿ, ನನಗೆ ಈಗ ಜ್ಞಾಪಕಕ್ಕೆ ಬರ್ತಾ ಇದೆ. DVG ಅವರು ಹಿಂದೆ ನನ್ನ ಮೇಲೆ ಪ್ರಭಾವ ಬೀರಿದ ಪುಸ್ತಕಗಳು ಅಂತ ರೇಡಿಯೋನಲ್ಲಿ ಮಾತಾಡಿದ್ರು. ಮಾತಾಡಿದ ಕೊನೆ ಮಾತು ತುಂಬ ಮಾರ್ಮಿಕವಾಗಿತ್ತು. ಅವ್ರು ಹೇಳಿದ್ರು, ಯಾರು ದೇವರು ಬಂದು ನನ್ನ ನಿಂದ ಟೈಮ್ ಆಯಿತು ಹೊರಡು, ಏನು ಬೇಕೋ ಒಂದು ಎರಡು ಕೈನಲ್ಲಿ ಆಗೋದನ್ನು ಮಾತ್ರ ಎತ್ಕೊಂಬ ಅಂದಾಗ ನಾನು ಒಂದು ಕೈಲಿ ಇದು ರಾಮಾಯಣ ಹಿಡ್ಕೋತೀನಿ, ಇನ್ನೊಂದು ಕೈಲಿ ಮಹಾಭಾರತ ಹಿಡ್ಕೋತೀನಿ, ಏನಾದರೂ ಚೂರು ಇದು ಸ್ಪೇಸ್ ಸಿಕ್ಕರೆ ಶೇಕ್ಸ್ಪಿಯರ್ ಹಿಡ್ಕೊಂಡು ಹೋಗ್ತೀನಿ ಅಂತ ಅವ್ರು ಹೇಳಿದ್ರು. ಅದನ್ನ ಹೇಳಿ ನಾನು ಆಮೇಲೆ ಮುಂದುವರಿಸ್ತೀನಿ.
3: ವಸ್ತುತಃ ನಿರ್ಜನವಾದ ದ್ವೀಪದಲ್ಲಿ ನಿಮ್ಮನ್ನ ಯಾರು ಬಿಟ್ಟು ಬಿಟ್ರೆ ಅವಾಗ ಎರಡು ಕೈಯಲ್ಲಿ ಏನ್ ಹಿಡ್ಕೋತೀರಿ ಅಂದ್ರೆ, ನೀವು ಹೇಳ್ದಾಗೇನೆ ಒಂದ್ ಕೈಯಲ್ಲಿ ರಾಮಾಯಣ, ಇನ್ನೊಂದ್ ಕೈಯಲ್ಲಿ ಮಹಾಭಾರತ ಅಂತ ಹೇಳಿದ್ರು. ಇನ್ನೊಮ್ಮೆ ಒಂದ್ ಕೈಯಲ್ಲಿ ರಾಮಾಯಣ ಮಹಾಭಾರತ, ಇನ್ನೊಂದ್ ಕೈಯಲ್ಲಿ ಹೋಮರ್ ಶೇಕ್ಸ್ಪಿಯರ್ ನ ಇಟ್ಕೋತೀನಿ ಅಂತ ಹಾಗೆ ಹೇಳಿದ್ರು.
4: ಇವಾಗ ಅದೇ ಇವಾಗ ನಮ್ಮ ನಿಮ್ಮ ವಾದನ್ ಮುಂದುವರ್ಸೋದಾದ್ರೆ ಹೇಳಿದ್ದಿಲ್ಲ, ತುಂಬಾ ಜನ ಹೇಳ್ತಾರೆ ಈ ಮಾತನ್ನ, ಏನು ಅಂದ್ರೆ ಜಗತ್ನಲ್ಲಿ ಇರೋದೆಲ್ಲ ಮಹಾಭಾರತದಲ್ಲಿದೆ, ಆದ್ರೆ ಮಹಾಭಾರತದಲ್ಲಿ ಇಲ್ಲದೆ ಇರೋದು ಜಗತ್ನಲ್ಲಿ ಇಲ್ಲ ಅಂತ. ನೀವು ಧರ್ಮ ಒಂದೇ ಅಲ್ಲ, ಯಾವುದೇ ತಗೋಬಹುದು, ಮನುಜನ ಯಾವುದೇ ವ್ಯಾಪಾರ ತಗೊಂಡ್ರು ಅದು ಅಷ್ಟು ಮಹಾಭಾರತದಲ್ಲಿ ಅಡಕವಾಗಿದೆ ಅಂತ ಒಂದು ಮಾತಾಡ್ತಾರೆ. ಅದ್ರ ಬಗ್ಗೆ ಒಂದೇನಾದ್ರು ಹೇಳೋದು.
3: ಇಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಏನಂದ್ರೆ, ಮಹಾಭಾರತದಲ್ಲಿ ಎಲ್ಲವೂ ಇದೆ ಅಂದ್ರೆ, ಈಗ ಇವತ್ತು ಬಂದಿರೋ ಲ್ಯಾಪ್ಟಾಪ್ ಇದೆಯಾ, ಸ್ಮಾರ್ಟ್ ಫೋನ್ ಇದೆಯಾ, ಇಂಟರ್ನೆಟ್ ಇದೆಯಾ ಅಂತ ಸುಮಾರು ಜನ ಕೇಳ್ತಾರೆ. ಇಲ್ಲಿ ನಾವು ಹೇಳಕ್ ಹೊರಟಿರೋದು ಅಧಿಭೂತ ಸ್ತರದ ಸತ್ಯಗಳನ್ನಲ್ಲ, ಅಂದ್ರೆ ಇಟ್ಸ್ ನಾಟ್ ಸೇಯಿಂಗ್ ದಟ್ ಮೆಟೀರಿಯಲ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಎಲ್ಲವೂ ಇದೆ ಅಂತಲ್ಲ. ನಮ್ಗೆ ಬೇಕಾಗಿರುವಂತಹ ಆದಿ ದೈವಿಕ ಮತ್ತೆ ಆಧ್ಯಾತ್ಮಿಕವಾದಂತಹ ತತ್ವಗಳು, ಅದರಲ್ಲೂ ಮೌಲ್ಯಗಳು ಎಲ್ಲವೂ ಕೂಡ ಇದೆ ಅಂತ. ಒಳ್ಳೆಯ ಗುರು, ಸ್ವಾರ್ಥಿಯಾದಂತಹ ಶಿಷ್ಯ, ಸ್ವಾರ್ಥಿಯಾದಂತಹ ಗುರು ಎಲ್ಲಿ ಶಿಷ್ಯರ ಮಧ್ಯೆನೆ ಅವನು ಭೇದ ಭಾವ ಮಾಡುವಂತಹ ಗುರು, ಆ ರೀತಿಯಾದಂತಹ ಸಂಬಂಧ. ಒಳ್ಳೆಯ ಗಂಡ ತುಂಬಾ ಡಿಮ್ಯಾಂಡಿಂಗ್ ಆಗಿರುವ ಹೆಂಡತಿ, ಹಾಗೇನೆ ತುಂಬಾ ಒಳ್ಳೆಯ ನಡವಳಿಕೆ ಇರುವಂತಹ ಹೆಂಡತಿ, ತುಂಬಾ ಆಪರ್ಚುನಿಸ್ಟ್ ಆಗಿರುವಂತಹ ಗಂಡಂದ್ರು, ಅಥವಾ ಮಕ್ಕಳು ಚೆನ್ನಾಗಿರುವಂಥದ್ದು, ತಂದೆ ತಾಯಿಗಳಲ್ಲಿ ಏನು ಭೇದ ಭಾವ ಬಂದಿರುವಂಥದ್ದು, ಅಥವಾ ತಂದೆ ತಾಯಿ ಚೆನ್ನಾಗಿದ್ದು ಮಕ್ಕಳು ಚೆನ್ನಾಗಿ ಬೆಳೆದೇ ಇರುವಂಥದ್ದು, ನಮ್ಮ ಮಾನವೀಯ ಸಂಬಂಧಗಳು ಯಾವ್ಯಾವ ರೀತಿಯಾಗಿ ಕಾಣುತ್ತೋ ಎಲ್ಲದರ ಉದಾಹರಣೆಗಳು, ನಿದರ್ಶನಗಳು ಮಹಾಭಾರತ ಆರ್ಷಕಾವ್ಯದಲ್ಲಿ ಇದೆ ಅಂತ. ಒಳ್ಳೆಯ ರಾಜ, ಕೆಟ್ಟು ಪ್ರಜೆಗಳು, ಒಳ್ಳೆಯ ಪ್ರಜೆಗಳು ಆದ್ರೆ ಕೆಟ್ಟು ರಾಜ, ಆ ರೀತಿ ಸ್ವಾರ್ಥ. ಮತ್ತೆ ನಮ್ಮಲ್ಲಿ ಇರುವಂತಹ ಯಾವ ಅರಿಷಡ್ ವರ್ಗ ಅಂತಿದೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇದಿಷ್ಟು ಕೂಡ ವ್ಯಕ್ತೀಕರಣವಾಗಿದೆ ವಿವಿಧ ಪಾತ್ರಗಳ ಮೂಲಕ ಮಹಾಭಾರತದಲ್ಲಿ ವ್ಯಕ್ತೀಕೃತವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಎಲ್ಲದಕ್ಕೂ ಕೂಡ ಆಧಾರ ಸ್ತಂಭವಾಗಿ ಅಂದ್ರೆ ಇದೆಲ್ಲವನ್ನೂ ನಾವು ಮೀರಿ ಹೇಗೆ ನಿಲ್ಲಬಹುದು, ಜಗತ್ತಿನಲ್ಲಿ ಪಾಲ್ಗೊಂಡು ಜಗತ್ತಿಗೆ ಅತೀತವಾಗಿ ಹೇಗೆ ನಿಲ್ಬಹುದು ಅನ್ನೋ ನಿದರ್ಶನಕ್ಕೆ ಭಗವಾನ್ ಶ್ರೀಕೃಷ್ಣ ಇದ್ದಾನೆ. ಹಾಗೆ ವೇದವ್ಯಾಸರು ಕೂಡ ಪಾತ್ರವಾಗಿ ಬರ್ತಾರೆ ಮಹಾಭಾರತದಲ್ಲಿ. ಒಂದೇನು ವೈಶಿಷ್ಟ್ಯ ಅಂದ್ರೆ, ನಮ್ಮ ಭಾರತೀಯ ಮಹಾಕಾವ್ಯಗಳು, ಆರ್ಷಕಾವ್ಯಗಳು, ಋಷಿ ಪ್ರಣೀತವಾದಂತಹ ಕಾವ್ಯಗಳು, ರಾಮಾಯಣ ಮಹಾಭಾರತಗಳು ಯಾವ್ದಿದೆ ಅಲ್ಲಿ ಆ ಕವಿಯು ಕೂಡ ಒಂದು ಪಾತ್ರವಾಗಿ ಬರ್ತಾನೆ. ವಾಲ್ಮೀಕಿಗಳು ರಾಮಾಯಣದಲ್ಲಿ ಪಾತ್ರವಾಗಿ ಬರ್ತಾರೆ, ಹಾಗೇನೆ ವ್ಯಾಸರು ಮಹಾಭಾರತದ ಅನೇಕ ಸಂದರ್ಭಗಳಲ್ಲಿ ಪಾತ್ರವಾಗಿ ಬರ್ತಾರೆ. ಅವ್ರು ಪಾತ್ರವಾಗಿದ್ರು ಕೂಡ ಯಾವುದೇ ಪೂರ್ವ ಗ್ರಹಗಳಿಲ್ಲದೆ ಎಲ್ಲ ಪಾತ್ರ ಚಿತ್ರಣವನ್ನ ಮಾಡಿದ್ದಾರೆ. ಏನಂದ್ರೆ ನಾವು ಯಾವುದೋ ಒಂದು ಪರಿಸರದಲ್ಲಿ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಭಾಗವಹಿಸುತ್ತಾ ಇದ್ದೀವಿ ಅಂದ್ರೆ ನಮ್ದೇ ಆದಂತಹ ಜಡ್ಜ್ಮೆಂಟ್ಸು, ಬಯಾಸಸ್ಸು ಬಂದ್ಬಿಡತ್ತೆ. ಆ ರೀತಿ ಯಾವುದೇ ಇಲ್ಲದೆ ಇನ್ನೇನು ಅನ್ಬಯಸ್ಡ್ ಮ್ಯಾನರ್ ವ್ಯಾಸರು ಬರೆದಿರುವಂಥದ್ದು ನಾವು ಕಾಣ್ತೀವಿ. ಅದು ಕೂಡ ಅವರು ಬರೆಯಕ್ಕೆ ಹೊರಟಿರುವಂಥದ್ದು ಯಾರ ಕಥೆಯನ್ನ, ತಮ್ಮ ಭೌತಿಕವಾದ ಮೊಮ್ಮಕ್ಕಳ ಕಥೆಯನ್ನ. ಪಾಂಡವರು ಕೌರವರು ಅವರ ಭೌತಿಕವಾದ ಮೊಮ್ಮಕ್ಕಳು, ಯಾಕೆಂದ್ರೆ ಧೃತರಾಷ್ಟ್ರ ಹುಟ್ಟಿದ್ದು ವ್ಯಾಸರ ಮೂಲಕನೇ, ಪಾಂಡು ಹುಟ್ಟಿದ್ದು ಕೂಡ ವ್ಯಾಸರ ಮೂಲಕನೇ. ಸಾಮಾನ್ಯವಾಗಿ ತಾತಂದ್ರು, ತಾತ ಅಜ್ಜಿರು ಮೊಮ್ಮಕ್ಕಳ ಬಗ್ಗೆ ಹೇಳುವಾಗ ಎಲ್ಲ ತುಂಬಾ ಇಷ್ಟು ಒಳ್ಳೆ ಚಿನ್ನದಂತ ರನ್ನದಂತ ಮೊಮ್ಮಕ್ಕಳು ನಮ್ಗೆ ಅಂತ ಹೇಳುವಂಥದ್ದೇ ಆಗತ್ತೆ. ಆದ್ರೆ ವ್ಯಾಸರಿಗೆ ಇರುವಂತಹ ಆಬ್ಜೆಕ್ಟಿವ್ ಮೈಂಡ್, ವಸ್ತುನಿಷ್ಠವಾದಂತಹ ಬುದ್ಧಿ, ಆ ಕಥೆಯ ಮೂಲಕ ಜನರ ಮನಸ್ಸನ್ನ ಮೊದಲು ಸೂರೆಗೊಂಡು ಮನಸ್ಸಿನ ಮೂಲಕ ಬುದ್ಧಿಯ ಪ್ರಚೋದನೆಯನ್ನ ಮಾಡಕ್ಕೆ ಹೊರಟಿರುವಂಥದ್ದು ವ್ಯಾಸರು. ಮತ್ತೆ ಅವರ ಮೊಮ್ಮಗನ ವಯಸ್ಸು ಶ್ರೀ ಶ್ರೀಕೃಷ್ಣನಿಗೆ, ಆತ ಹೇಳಿದ್ದಂತಹ ಭಗವದ್ಗೀತೆಯನ್ನ ಕೂಡ ಮಹಾಭಾರತದ ಹೃದ್ಭಾಗವಾಗಿ, ಹೃದಯ ಭಾಗವಾಗಿ ಅಡಕ ಮಾಡಿದ್ದಾರೆ. ಒಂದರ್ಥದಲ್ಲಿ ಹೇಳಬೇಕು ಅಂದ್ರೆ ಮಹಾಭಾರತದ ತತ್ವ ಭಾಗ ಭಗವದ್ಗೀತೆ, ಅದರ ಒಂದು ಕ್ರಿಯೇಟಿವ್ ಕಾಮೆಂಟ್ರಿ ಇಸ್ ದ ಎಂಟೈರ್ ಸ್ಟೋರಿ ಅಂತ ಹೇಳ್ಬೋದು. ಒಂದು ಸರ್ಜನಾತ್ಮಕವಾದಂತಹ ವ್ಯಾಖ್ಯಾನ ಭಗವದ್ಗೀತೆಗೆ ಇಡೀ ಮಹಾಭಾರತ ಕಥೆ ಅಂತ ಹೇಳ್ಬೋದು, ತತ್ವ ಭಾಗ ಭಗವದ್ಗೀತೆ ಅಂತ ಹೇಳ್ಬೋದು.
4: ಚೆನ್ನಾಗಿ ಹೇಳಿದ್ವಿ. ಇದು ಇವಾಗ ಅದನ್ನ ಪೂರ್ತಿ ಒಂದು ಸಾಹಿತ್ಯದ ಒಂದು ಕೃತಿ ಅಂತ ತಗೊಳ್ಳೋದಾದ್ರೆ ಅದರಲ್ಲೂ ಒಂದು ಒಳ್ಳೆ ಮಾತಾಡಿದಾರೆ ಒಬ್ರು, ಯಾರು ಇಂಗ್ಲಿಷ್ನವ್ರು ಹೇಳಿರೋದೇನು ಅಂದ್ರೆ ಮಹಾಭಾರತ ಗ್ರೀಕ್ ಟ್ರಾಜಿಡಿ ಅಂಡ್ ಶೇಕ್ಸ್ಪಿರಿಯನ್ ಪ್ಲೇಸ್. ಅಂದ್ರೆ ಗ್ರೀಕ್ ಟ್ರಾಜಿಡಿನಲ್ಲಿ ಯಾವ ಒಂದು ಗಾಂಭೀರ್ಯ ಇದೆ, ಶೇಕ್ಸ್ಪಿಯರ್ ನಾಟಕಗಳಲ್ಲಿ ಯಾವ ಒಂದು ರಾಜಕೀಯ ಇತ್ಯಾದಿಗಳಿದೆ, ಅದೆಲ್ಲರ ಮಿಶ್ರಣ ಮಹಾಭಾರತ ಅಂತ ಹೇಳಿದ್ದಾರೆ.
3: ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಗ್ರೀಕ್ ಟ್ರಾಜಿಡಿಯಲ್ಲಿ ಗ್ರೀಕರ ರೂಪಕಗಳಲ್ಲಿ ಕಾಣಿಸುವಂತಹ ಅಂಶಗಳು ಇವೆ, ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ಮತ್ತೆ ಪ್ರಹಸನಗಳಲ್ಲಿ ಕಾಣಿಸುವಂತಹ ಅಂಶಗಳು ಇವೆ. ಆದ್ರೆ ಅದೆಲ್ಲದಕ್ಕಿಂತಲೂ ಮುಗಿಲಾದಂತಹ ಆಧ್ಯಾತ್ಮಿಕ ತತ್ವವಿದೆ ನಮ್ಮ ಮಹಾಭಾರತದಲ್ಲಿ, ಅದು ಎರಡೂ ಕಡೆ ಕಾಣಿಸ್ತಾ ಇರುವಂಥದ್ದು. ಶೇಕ್ಸ್ಪಿಯರ್ನ ಎಲ್ಲಾ ನಾಟಕಗಳನ್ನು ನಾನು ಓದಿ ಗ್ರೀಕರ ಎಲ್ಲಾ ಮೂಲ ಗ್ರಂಥಗಳನ್ನು ಓದಿರೋದ್ರಿಂದ ಮಹಾಭಾರತದಲ್ಲಿ ಮತ್ತೆ ರಾಮಾಯಣದಲ್ಲಿ ಇರುವಂತಹ ಒಂದು ವಿಶೇಷವಾದಂಥದ್ದು ಅಂದ್ರೆ ಸಾರ್ವಕಾಲಿಕ ಸಾರ್ವಜನಿಕವಾದಂತಹ ಮತ್ತೆ ಎಲ್ಲ ದೇಶಗಳಿಗೂ ವೈಶ್ವಿಕವಾದಂತಹ ತತ್ವಗಳು, ಆಧ್ಯಾತ್ಮಿಕ ತತ್ವಗಳು ಯಾವುದು ಅಂದ್ರೆ ನಮ್ಮನ್ನ ಮೋಕ್ಷದೆಡೆಗೆ ಕರ್ಕೊಂಡು ಹೋಗುವಂಥದ್ದು. ಈ ಸತ್ ಚಿತ್ ಆನಂದ ಸಚ್ಚಿದಾನಂದ ಪರಮಾತ್ಮನ ಬಗ್ಗೆ ಹೇಳುವಂತಹ ಅಂಶಗಳು ನಮಗೆ ಮಹಾಭಾರತದಲ್ಲಿ ಸಿಗುತ್ತೆ. ಈ ರೀತಿಯಾದದ್ದು ಗ್ರೀಕರ ನಾಟಕದಲ್ಲಾಗ್ಲಿ ಶೇಕ್ಸ್ಪಿಯರ್ನ ನಾಟಕದಲ್ಲಾಗ್ಲಿ ಇರೋದಿಲ್ಲ. ಅದೆಲ್ಲವನ್ನೂ ಒಳಗೊಂಡು ಅದಕ್ಕೆ ಮೀರಿ ನಿಲ್ಲುವಂಥದ್ದು ಅಂತ ಅತ್ಯತಿಷ್ಠ ದಶಾಂಗುಲಂ ಅಂತ ಹೇಗೆ ಹೇಳ್ತಾರೆ ಆ ರೀತಿಯಾಗಿ ಇರುವಂಥದ್ದು ಮಹಾಭಾರತ ಅಂತ ಹೇಳ್ಬೋದು ಅನ್ಸುತ್ತೆ.
0: ಹೇಳಿ,
4: ಉಪನ್ಯಾಸದಲ್ಲಿ ಕೃಷ್ಣ ಅರ್ಜುನ ಇಬ್ರು ಇದ್ರೆ ನನಗೆ ಜ್ಞಾಪಕ ಬರ್ತಿದ್ದು ಎತ್ರ ಯೋಗೇಶ್ವರ ಕೃಷ್ಣೋ ತತ್ರ ಪಾತ್ರೋ ಧನುರ್ಧರ. ಸೊ ಅದನ್ನ ಮಹಾಭಾರತದಲ್ಲಿ ನೀವು ಹೇಗೆ ಹೇಳ್ತೀರ? ನಾನು ಸಾಮಾನ್ಯವಾಗಿ ಮಾತಾಡ್ಬೇಕಾದ್ರೆ ಹೇಳ್ಬಿಡ್ತೀನಿ ಏನು ಅಂದ್ರೆ, ಕೃಷ್ಣ ಸಾಫ್ಟ್ವೇರು, ಅರ್ಜುನ ಹಾರ್ಡ್ವೇರು ಅಂತ.
3: ಸರಿ, ತುಂಬಾ ಚೆನ್ನಾಗಿದೆ.
4: ಅದ್ರ ಬಗ್ಗೆ ಒಂದೆರಡು ಮಾತಾಡೋದು.
3: ಅದೇ ಏನಂದ್ರೆ, ಮಾನವನಿಗೆ ಇರುವಂತಹ ಯಾವುದೇ ಒಂದು ಮೀನಾಮೇಷಗಳಾಗ್ಲಿ, ಧರ್ಮ ಅಧರ್ಮಗಳ ಸಂಕಟವಾಗ್ಲಿ, ಇದ್ ಸರಿನೋ ಅದ್ ತಪ್ಪು, ಇದ್ ಸರಿನೋ ಅನ್ನುವಂತಹ ಆ ದ್ವಂದ್ವಗಳನ್ನ ಮೀರಿಸುವಂತಹ ಒಂದು ಶಕ್ತಿ, ಸಮಥಿಂಗ್ ವಿಚ್ ಕ್ಯಾನ್ ಹ್ಯಾವ್ ಎನ್ ಆಲ್ ಪರ್ವೇಸಿವ್ ವ್ಯೂ. ನಾವು ಸಾಮಾನ್ಯ ಮನುಷ್ಯರು ಏನ್ ಮಾಡ್ತೀವಿ, ನಮ್ಮ ದೃಷ್ಟಿಕೋನದಿಂದಲೇ ಎಲ್ಲವನ್ನು ನೋಡ್ತಾ ಇರ್ತೀವಿ. ಅದು ಈ ನರ ಅಥವಾ ಅರ್ಜುನನ ತತ್ವ. ನಾರಾಯಣ ತತ್ವ ಅಂದ್ರೆ ಏನಂದ್ರೆ, ಎಲ್ಲವನ್ನು ಆಲ್ ಎನ್ಕಂಪಾಸಿಂಗ್, ಅಂತರ್ಬಹಿಷ್ಠ ನಾರಾಯಣ ವ್ಯಾಪಕತ್ವಾತ್ ವಿಷ್ಣು ಅನ್ನುವಂಥದ್ದು. ಅಂದ್ರೆ ಆ ಸರ್ವತೋಮುಖವಾದಂತಹ ಸಮಷ್ಟಿ ದೃಷ್ಟಿ ಕೃಷ್ಣಂದಾದ್ರೆ, ವ್ಯಷ್ಟಿ ದೃಷ್ಟಿ ಲಿಮಿಟೆಡ್ ಆಗಿರುವಂತದ್ದು ಅರ್ಜುನನ ದೃಷ್ಟಿ. ಇವೆರಡು ಈ ಅರ್ಜುನನ ಲಿಮಿಟೇಷನ್ ಅನ್ನ ಅವನು ಮೀರಿ ಆ ಅನಾದಿ ಅನಂತವಾದಂತಹ ಪರಮಾತ್ಮನ ತತ್ವದ ಎಡೆಗೆ ಹೋದಾಗ, ತತ್ರ ಶ್ರೀಹಿ ವಿಜಯೋಭೂತಿಹಿ ಧ್ರುವ ನೀತಿರ್ ಮತಿರ್ಮಮ ಅಂತ ಸಂಜಯ ಹೇಳುವಂಥದ್ದು. ಅರ್ಜುನ ಹೇಗೆ ಯಾವಾಗ ಕೃಷ್ಣನ ಮಾರ್ಗದರ್ಶನವನ್ನು ಪಡಿತಾನೋ ಅವಾಗ ಶ್ರೀಹಿ ಎಲ್ಲ ಸಂಪತ್ತಿ, ವಿಜಯ ಧರ್ಮಕ್ಕೆ ವಿಜಯ, ಭೂತಿಹಿ ಎಲ್ಲ ದೈವ ಸಾಕ್ಷಾತ್ಕಾರವು ಆಗತ್ತೆ ಅಂತ ಹೇಳಿರುವಂಥದ್ದು. ಇವತ್ತು ಇವ ಸಂಗೀತ ಪ್ರಸ್ತುತಿಯನ್ನ ಮಾಡಿದಂಥವ್ರು ಕೃಷ್ಣ ಅನ್ನುವಂಥದ್ದು ಅನ್ನುವಂಥವ್ರು ಕೃಷ್ಣ ಪಾಂಡ್ಯಂ ಕೃಷ್ಣ ಅನ್ನುವಂಥವ್ರು. ಅವರು ನನ್ನ ಕಸಿನ್ ಅಕ್ಕ ಆದಂತಹ ಶಿಲ್ಪ ಅವರ ಯಜಮಾನರು. ಅವರು ಸಂಗೀತವನ್ನ ಹಾಡಿದ್ರು, ಚರಣ್ ಅನ್ನುವಂಥವ್ರು ಮೃದಂಗವನ್ನ ನುಡಿಸಿದ್ರು. ಅದಕ್ಕೆ ವ್ಯಾಖ್ಯಾನ ರೂಪವಾಗಿ ಮಹಾಭಾರತದ ಅನೇಕ ಪ್ರಸಂಗಗಳನ್ನ ನಾನು ವ್ಯಾಖ್ಯಾನವನ್ನು ಮಾಡಿದೆ. ಹಾಗೇನೆ ಗದುಗಿನ ಭಾರತ ಅಂತ ಯಾವ್ದಿದೆ, ಕುಮಾರವ್ಯಾಸ ಭಾರತ, ಅದರ ಅಂಶಗಳನ್ನು ತಗೊಂಡಿದ್ದಾಯ್ತು. ಇಲ್ಲಿ ಮೂಲತಃ ನಾನು ಬಂದಿರುವಂಥದ್ದು ದಕ್ಷಿಣಾಮ್ನಾಯ ಶೃಂಗೇರಿ ಶಾರದ ಪೀಠ ಯಾವುದಿದೆ, ಅಲ್ಲಿ ಅವರ ವೇದಾಂತ ಶ್ರವಣ ಅನ್ನುವಂತಹ ಕಾರ್ಯಕ್ರಮಗಳನ್ನ ಅವರು ಜಗತ್ತಿನಾದ್ಯಂತ ಮಾಡ್ತಾರೆ. ಅದರ ಭಾಗವಾಗಿ ನಾಳೆ ಮತ್ತೆ ನಾಡಿದ್ದು ಅಂದ್ರೆ ಈ ಶನಿವಾರ ಮತ್ತೆ ಭಾನುವಾರ ಮೇ 16-17 ಸಿಡ್ನಿನಲ್ಲಿ ವೇದಾಂತ ಸೆಂಟರ್ ಎರ್ಮಿಂಗ್ಟನ್, ಅಲ್ಲಿ ಭಜಗೋವಿಂದಂ ಬಗ್ಗೆ, ಅದನ್ನ ಮೋಹಮುದ್ಗರ ಅಂತ ಕರೀತಾರೆ, ಅದ್ರ ಬಗ್ಗೆ ಉಪನ್ಯಾಸವನ್ನ ಕೊಡಕ್ಕೆ ಬಂದಿದ್ದು. ಆದ್ರೆ ಇಲ್ಲಿ ಸಿಡ್ನಿ ಜನರ ಆತ್ಮೀಯತೆ ನೋಡಿ ಒಂದೊಂದು ದಿನ ಒಂದೊಂದು ಕಡೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಉಪನ್ಯಾಸಗಳಾಯ್ತು. ನಾಟ್ಯಶಾಸ್ತ್ರದ ಬಗ್ಗೆ ಎರಡು ಕಡೆ ಆಯ್ತು, ಮತ್ತೆ ರಾಮಾಯಣ ಮಹಾಭಾರತ ಗ್ರೀಕರ ಮಹಾಕಾವ್ಯಗಳ ಬಗ್ಗೆ ಇನ್ನೊಂದು ಕಡೆ ಆಯ್ತು, ಇವತ್ತು ಕೂಡ ಸಂಗೀತಕ್ಕೆ ವ್ಯಾಖ್ಯಾನದ ರೂಪದಲ್ಲಿ ಆಯ್ತು. ಬಹಳ ಸಂತೋಷ ಆಗ್ತಾ ಇದೆ, ಇಷ್ಟು ಆಸಕ್ತಿಯನ್ನ ಇಟ್ಕೊಂಡು ಜನರು ಬಂದಿದ್ದಾರೆ. 100+ ಜನ ಬಂದಿದ್ದು ಈ ವರ್ಕಿಂಗ್ ಡೇ, ಕೆಲಸ ಮಾಡಿ ಇಡೀ ವಾರ ಕೆಲಸ ಮಾಡಿ ಶುಕ್ರವಾರ ಸಂಜೆ ಬಂದಿರುವಂತದ್ದು ತುಂಬಾ ಸಂತೋಷವನ್ನ ಕೊಡುತ್ತೆ.
2: ಅದ್ರ ನಿಮ್ಮ ಉಪನ್ಯಾಸದಲ್ಲಿ ನಮಗೆ ಕಂಡು ಬಂದಿದ್ದು ಸಂಸ್ಕೃತ, ಇಂಗ್ಲಿಷ್ ಮತ್ತು ಕನ್ನಡದ ಮೇಲಿನ ಪಾಂಡಿತ್ಯ. ಇದಲ್ಲದೇ ಬೇರೆ ಭಾಷೆನಲ್ಲಿ, ಇವಾಗ ನೀವು ಹೇಳಿದಾಗೇನೆ ಸಂಸ್ಕೃತವನ್ನು ಕಲಿತು ಇದನ್ನೆಲ್ಲ ನೀವು ಓದಿರೋದು, ಅದು ಬರೀ ನಮ್ಮಂಥವ್ರಿಗೆ, ಬರೀ ಕನ್ನಡ ಬರೋರಿಗೆ ಅಥವಾ ಇಂಗ್ಲೀಷ್ ಬರೋರಿಗೆ, ಇದಕ್ಕೂ ಬಹಳನೇ ವ್ಯತ್ಯಾಸ ಇರುತ್ತೆ ಅಲ್ವೇ?
3: ಅಲ್ಲ, ಏನಂದ್ರೆ ತತ್ವಗಳನ್ನ ನಾವು ಯಾವುದೇ ಭಾಷೆಯಲ್ಲೂ ಕೂಡ ಹೇಳ್ಬೋದು, ಯಾಕೆಂದ್ರೆ ಯಾವುದೇ ತತ್ವವು ಇಟ್ ಇಸ್ ಬಿಯಾಂಡ್ ಎ ಲ್ಯಾಂಗ್ವೇಜ್. ಈಗ ಗ್ರಾವಿಟೇಷನ್ ಏನು ಅನ್ನುವಂಥದ್ದನ್ನ ಲ್ಯಾಟಿನ್ ಅಲ್ಲಿ ನ್ಯೂಟನ್ ಬರ್ತಿದ್ದಾನೆ ಅಂತ ಅದ್ರಲ್ಲಿ ಮಾತ್ರ ಅಲ್ಲ, ಸರಿ, ಇಟಾಲಿಯನ್ ಅಲ್ಲೂ ಹೇಳ್ಬೋದು, ಫ್ರೆಂಚ್ ಅಲ್ಲೂ ಹೇಳ್ಬೋದು, ಜರ್ಮನ್ ಕನ್ನಡದಲ್ಲೂ ಹೇಳ್ಬೋದು, ತತ್ವ ಭಾಗ ಹೇಳ್ಬೋದು. ಆದ್ರೆ ಎಷ್ಟೋ ಅಂಶಗಳನ್ನ ಇಂಗ್ಲಿಷ್ ಅಲ್ಲಿ ಹೇಳೋದು ಕಷ್ಟ ಆಗತ್ತೆ. ನಮ್ಮ ಭಾರತೀಯ ಭಾಷೆಗಳಿಗೆ ಇರುವಂತಹ ಶಕ್ತಿ ಏನಂದ್ರೆ, ಆ ಒಂದೊಂದು ಪದಕ್ಕೂ ಕೂಡ ತುಂಬಾ ಆಂತರಂಗಿಕವಾದಂತಹ ಧ್ವನಿಪೂರ್ಣವಾದಂತಹ ತತ್ವ ಪ್ರಧಾನವಾದಂತಹ ಅರ್ಥಗಳಿರುತ್ತವೆ. ಈಗ ಧರ್ಮ ಅನ್ನುವಂಥ ಪದವಾಗ್ಲಿ, ಮೋಕ್ಷ ಇರ್ಬೋದು ಅಥವಾ ಜೀವ ಅಂತ ಇರ್ಬೋದು, ಎಲ್ಲದಕ್ಕೂ ಕೂಡ ಆಳವಾದಂತಹ ಅರ್ಥ ಇರುತ್ತೆ. ಅದನ್ನ ನಾವು ಆಂಗ್ಲ ಭಾಷೆಗೆ ಅನುವಾದ ಮಾಡೋದು ಕಷ್ಟ, ಅನುವಾದ ಮಾಡಿದ್ರು ಕೂಡ ಎಷ್ಟೋ ಕಡೆ ಅದು ಮಿಸ್ಲೀಡಿಂಗ್ ಆಗುತ್ತೆ, ಇಟ್ ಮೇ ಟೇಕ್ ಅಸ್ ಆನ್ ದ ರಾಂಗ್ ಪಾತ್. ಇವಾಗ ಧರ್ಮ ಅನ್ನುವಂಥದ್ದನ್ನ ರಿಲಿಜನ್ ಅನ್ನೋದಾಗ್ಲಿ ಅಥವಾ ಏನೋ ರೈಟ್ಸ್ ಅನ್ನೋದಾಗ್ಲಿ ಡ್ಯೂಟೀಸ್ ಅನ್ನೋದಾಗ್ಲಿ, ಆದ್ರೆ ಅದು ತುಂಬಾ ಸಂಕುಚಿತವಾದ ಅರ್ಥ ಆಗುತ್ತೆ. ದ ಸಸ್ಟಿನೆನ್ಸ್ ಪ್ರಿನ್ಸಿಪಲ್ ಇಸ್ ಧರ್ಮ, ಧಾರಣಾ ಧರ್ಮ ಇತ್ಯಾಹು ಧರ್ಮೋ ಧಾರಯತಿ ಪ್ರಜಾಹ ಅಂತ ಮಹಾಭಾರತವೇ ಹೇಳಿರುವಂಥದ್ದು. ಇಡೀ ಜಗತ್ತನ್ನ ತಾಳಿಸಿ ಬಾಳಿಸುವಂತಹ ತತ್ವವೇ ಧರ್ಮ. ಹೇಗೆ ನಮ್ಮ ಆಸೆಗಳನ್ನ ಕಾಮನೆಗಳನ್ನ ನಾವು ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಂಡು ಲಿವ್ ಅಂಡ್ ಲೆಟ್ ಲಿವ್ ಅಂತ ಯಾವ್ದಿದೆ ಆ ಒಂದು ತತ್ವವೇ ಧರ್ಮ ಅನ್ನುವಂಥದ್ದು ನಾನು ನೋಡಿದಾಗ ಧರ್ಮ ಅನ್ನುವಂಥದ್ದು ಬರೀ ಹಿಂದೂಗಳಿಗ ಸತ್ತು ಸ್ವತ್ತು ಅನ್ನೋದಾಗಿ ಅದೆಲ್ಲ ಅಲ್ಲ ಜಗತ್ತಿನ ಒಳ್ಳೆಯ ಯೋಗಕ್ಷೇಮಕ್ಕೆ ಬೇಕಾಗಿರುವಂತಹ ಮೂಲಭೂತವಾದಂತಹ ಸಾಮಗ್ರಿ ಮೂಲಭೂತವಾದಂತಹ ಸಾಕ್ಷಾತ್ಕಾರ ಎಲ್ಲರೂ ಮಾಡ್ಕೋಬೇಕಾಗಿರುವಂಥದ್ದು ಅಂತ ಗೊತ್ತಾಗುತ್ತೆ ಹೀಗೆ ಭಾರತೀಯ ಮೌಲ್ಯಗಳನ್ನ ಎಷ್ಟೋ ಅದು ಅನುವಾದಾತೀತವಾದಂಥದ್ದು ಅದು ಮೂಲ ಭಾಷೆಗಳಿಂದಲೇ ನಾವು ತಿಳ್ಕೊಂಡ್ರೆ ತುಂಬಾ ಪ್ರಯೋಜನವಾಗುತ್ತೆ ಅಂತ ಹೇಳ್ತೀನಿ
2: ಆಮೇಲೆ ನಂದು ಒಂದು ಪ್ರಶ್ನೆ ಇದು ನೀವು ಅತಿ ಪ್ರಸಂಗಿ ಅಂತ ಹೇಳ್ಬೋದೋ ಏನೋ ಮಹಾಭಾರತ ಅದರ ತತ್ವ ಅದರ ಮಾರಲ್ಸು ನೀವು ಹೇಳಿದ ಹಾಗೆ ಅದರಲ್ಲಿ ಎಷ್ಟೊಂದು ಅರ್ಥ ಅಡಗಿದೆ ಒಂದೊಂದು ಕ್ಯಾರೆಕ್ಟರ್ನಲ್ಲೂ ಒಂದೊಂದು ಪದದಲ್ಲೂ ಆದರೆ ಇದು ಕಟ್ಟುಕಥೆಯೇ ಅಥವಾ ನಿಜವಾದಂಥ ನಡೆದಂಥ ಕಥೆಯೇ ಅನ್ನೋದನ್ನು ಬಹಳ ಜನ ವಾದಿಸ್ತಾ ಇದ್ದಾರೆ ನಿಮ್ದು ನಿಮ್ಮ ಮನಸ್ಸಿನಲ್ಲಿ ಏನು ಅನಿಸುತ್ತೆ
3: ಇದನ್ನ ಸುಮಾರು ಜನ ಉತ್ತರ ಕೊಟ್ಟಿದ್ದಾರೆ ಡಾಕ್ಟರ್ ಡಿ ವಿ ಗುಂಡಪ್ಪನವರೇ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಪ್ರೊಫೆಸರ್ ಎ ಆರ್ ಕೃಷ್ಣಶಾಸ್ತ್ರಿ ಅವರು ಹೇಳಿದ್ದಾರೆ ಏನಂದ್ರೆ ವ್ಯಾಸರು ಮತ್ತೆ ವಾಲ್ಮೀಕಿ ಇಬ್ರು ಕೂಡ ಮಹರ್ಷಿಗಳು ತಾವು ಕಾವ್ಯವನ್ನ ಬರೆಯಕ್ಕೆ ಹೊರಟಿರೋದು ಅಂತ ಹೇಳಿರೋದು ಕಾವ್ಯವನ್ನ ಬರಿಬೇಕಾದ್ರೆ ನಡೆದಂತಹ ಘಟನೆಗಳಿಂದ ಸ್ಫೂರ್ತಿಯನ್ನ ಪಡೆದಿರುವಂತದ್ದು ಸಾಮಾನ್ಯ ಆ ಘಟನೆಗಳ ಜೊತೆಗೆ ಅತಿಶಯೋಕ್ತಿ ಮತ್ತೆ ಉತ್ಪ್ರೇಕ್ಷೆ ಅಂದ್ರೆ ಎಕ್ಸಾಜುರೇಷನ್ಸ್ ಮತ್ತೆ ಕೆಲವೊಂದಿಷ್ಟು ಸಿಂಬಾಲಿಕ್ ಎಲಿಮೆಂಟ್ ಸಾಂಕೇತಿಕವಾದಂಥದ್ದು ಅಥವಾ ರೂಪಕವಾದಂಥದ್ದು ಅಂದ್ರೆ ಸಮಥಿಂಗ್ ವಿಚ್ ಇಸ್ ಲೈಕ್ ಎ ಸಿಂಬಲ್ ಆ ರೀತಿಯಾಗಿ ಸೇರಿಸುವಂಥದ್ದು ಸರ್ವೇ ಸಾಮಾನ್ಯ ಇವಾಗ ನಾನೇ ಯಾರು ಕೇಳಿದ್ರೆ ಏನಾಗ್ತಿದೆ ಅಂದ್ರೆ ನಂಗೆ ಆಕಾಶ ತಲೆ ಮೇಲೆ ಬಿದ್ದಾಗ ಆಗ್ತಿದೆ ಅಂತ ಹೇಳ್ತೀನಿ ಅಂದ್ರೆ ಲಿಟ್ರಲ್ ಆಗಿ ಆಕಾಶ ತಲೆ ಮೇಲೆ ಬಿದ್ದಿದೆ ಅಂತ ಅರ್ಥ ಅಲ್ಲ ಅಂದ್ರೆ ಅಷ್ಟು ನಂಗೆ ಟೆನ್ಷನ್ ಆಗ್ತಿದೆ ಅಥವಾ ಅಷ್ಟು ಆತಂಕ ಆಗ್ತಿದೆ ಅಂತ ಹಾಗೆ ಹೇಳುವಂಥದ್ದು ಅಥವಾ ಊಟ ಇವತ್ತು ನಮ್ಮ ತಾಯಿ ನಂಗೆ ಸರಿಯಾದ ಸಮಯ ಕೊಡ್ತಿದ್ರೆ 10 ದಿನದಿಂದ ನೀನ್ ನಂಗೆ ಊಟ ಹಾಕಿಲ್ಲ ಅಂತ ಹೇಳ್ತೀನಿ ಅಥವಾ ಯಾರನ್ನೋ ನೋಡಿ ತುಂಬಾ ದಿನ ಆಯ್ತು ಅಂದ್ರೆ ಶತಮಾನಗಳಿಂದ ನಿಮ್ಮನ್ನ ಕಂಡಿಲ್ವಲ್ಲ ಅಂತ ಹೇಳ್ತೀವಿ ಶತಮಾನಗಳಷ್ಟು ಯಾರು ಬದುಕ್ತಾರೆ ಅಂದ್ರೆ ಅಷ್ಟು ದೀರ್ಘಕಾಲ ಅಂತ ಒಂಥರ ಎಕ್ಸಾಜುರೇಷನ್ ಸೊ ಯಾವುದೇ ಒಂದು ಐಡಿಯಾನ ಟು ಡ್ರೈವ್ ಹೋಮ್ ಎ ಮೆಸೇಜ್ ಯೂಸಿಂಗ್ ಎಕ್ಸಾಜುರೇಷನ್ಸ್ ಅಂಡ್ ಹೈಪರ್ಬೋಲೆ ಇಸ್ ರಾದರ್ ಕಾಮನ್ ಇನ್ ಆಲ್ ವರ್ಕ್ಸ್ ಆಫ್ ಪೊಯೆಟ್ರಿ ಸೊ ಹಾಗಾಗಿ ಈ ನಡೆದ ಘಟನೆ ಜೊತೆ ಕಲ್ಪನಾತ್ಮಕವಾದಂಥದ್ದು ಸರ್ಜನಾತ್ಮಕವಾದಂಥದ್ದು ಅಂದ್ರೆ ಕ್ರಿಯೇಟಿವ್ ಎಲಿಮೆಂಟ್ಸ್ ಅದನ್ನ ಕವಿಗಳು ಸೇರಿಸೇ ಇದ್ದಾರೆ ನಿಜವಾಗ್ಲೂ ನಡೆದಂತಹ ಘಟನೆಯ ಆಧಾರದ ಮೇಲೆ ಬಂದಿರುವಂಥದ್ದು ರಾಮಾಯಣ ಮಹಾಭಾರತ ಎರಡೂ ಕೂಡ ಅದು ಯಾವಾಗ ನಡೆದಿದ್ದು ಅನ್ನೋದು ಕೂಡ ನಮ್ಗೆ ಶಾಸನಗಳಲ್ಲಿ ಸಿಗತ್ತೆ ರವಿಕೀರ್ತಿ ಶಾಸನ ಅಂತ ಐಹೊಳೆಯಲ್ಲಿದೆ ಮೇಘುತಿ ಜಿನಾಲಯ ಅಂತ ಅಲ್ಲಿ ಯಾವ ಕಾಲಘಟ್ಟದಲ್ಲಿ ಯಾವ ಇಸ್ವಿ ಯಾವ ವರ್ಷದಲ್ಲಿ ನಡೆದಿದ್ದು ಮಹಾಭಾರತ ಯುದ್ಧ ಅನ್ನೋದು ಕೂಡ ಇದೆ ಅದರ ಮೇಲೆ ಒಂದಿಷ್ಟು ಫಿಕ್ಷನಲ್ ಎಲಿಮೆಂಟ್ಸ್ ಆಡ್ ಮಾಡಿದ್ದಾರೆ ಅದನ್ನು ಸೇರಿಸಿದ್ದಾರೆ ಅಂತ ಹೇಳಬೇಕಾಗುತ್ತೆ
2: ಆದರೆ ನನಗೆ ಒಂದು ಬಹಳ ಸಂತೋಷದ ವಿಷಯ ಏನು ಅಂತಂದ್ರೆ ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದು ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಯುವ ಪೀಳಿಗೆಗೆ ಹೇಗೆ ನಾವು ಅದನ್ನು ನೀಡಬಹುದು ಏನು ಪ್ರಯತ್ನ ಪಡ್ಬೋದು ನಾವು ಅಂತ ಆದರೆ ನಿಮ್ಮನ್ನು ನೋಡಿದ್ರೆ ನಮ್ಮ ಮಕ್ಕಳಷ್ಟು ವಯಸ್ಸು ನಿಮಗೆ ನಿಮ್ಮಿಂದ ನಾವು ಕಲಿಯೋದು ಅಷ್ಟೊಂದಿದೆ ಅಷ್ಟೊಂದು ನೀವು ದೀರ್ಘವಾಗಿ ಇದನ್ನ ಯೋಚನೆ ಮಾಡಿ ನಿಮ್ಮ ಒಂದು ಕೆರಿಯರ್ನ ನಾನು ಮುಡುಪಾಗಿಟ್ಟಿರೋದನ್ನ ನೋಡಿದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಇದೇ ರೀತಿ ಹಲವಾರು ನಿಮ್ಮ ಥರನೇ ನಿಮ್ಮನ್ನು ನೋಡಿ ಮತ್ತು ಅನುಸರಿಸಿರುವಂಥ ಯುವ ಪೀಳಿಗೆ ನಿಮಗೆ ಭಾರತದಲ್ಲಿ ಕಂಡು ಬರ್ತಾ ಇದೆಯಾ
3: ಕಂಡು ಬರ್ತಾ ಇದೆ ನಿಜವಾಗ್ಲೂ ಕಂಡು ಬರ್ತಾ ಇದೆ ವಸ್ತುತಃ ನನಗಿಂತ ನನಗಿಂತ ಚಿಕ್ಕವರು ಎಷ್ಟೋ ಜನ ಇದ್ದಾರೆ ನನ್ನ ವಿದ್ಯಾರ್ಥಿಗಳು ಅವ್ರು ನನಗಿಂತ ಇನ್ನೂ ಪ್ರತಿಭಾವಂತರು ಅನೇಕ ಕ್ಷೇತ್ರಗಳಲ್ಲಿ ಸಂಗೀತ ನೃತ್ಯ ಶಿಲ್ಪ ಚಿತ್ರ ಮತ್ತೆ ಸಂಸ್ಕೃತ ಅಂತೂ ಇದ್ದೇ ಇದೆ ತುಂಬಾ ಪ್ರತಿಭಾವಂತರು ಯುವಕರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಹಾಗಾಗಿ ಭಾರತೀಯ ಸಂಸ್ಕೃತಿಗಾಗ್ಲಿ ಈ ಆರ್ಷ ಕಾವ್ಯಗಳಿಗಾಗ್ಲಿ ಸನಾತನ ಧರ್ಮಕ್ಕಾಗ್ಲಿ ಸಾವಿಲ್ಲ ಅದು ಸನಾತನವಾಗೇ ಉಳಿಯುತ್ತೆ ಅಂತ ಆ ಭರವಸೆ ಬರ್ತಾ ಇದೆ ವಸ್ತುತಃ ಇಲ್ಲಿ ಸಿಡ್ನಿಯಲ್ಲಿ ನೋಡಿದ್ರೆ ಕೂಡ ನಂಗೆ ಹಾಗೆ ಅನ್ನಿಸ್ತಾ ಇದೆ ನಿನ್ನೆ ತಾನೇ ಸಿಡ್ನಿ ಸಾನ್ಸ್ಕ್ರಿಟ್ ಸ್ಕೂಲಲ್ಲಿ ನನ್ನ ಒಂದು ಉಪನ್ಯಾಸ ಇತ್ತು ಅಲ್ಲಿ ಆಗ್ತಿರುವಂತಹ ಕಲಿಕೆಯನ್ನ ನೋಡಿದಾಗ ಅಥವಾ ಇಲ್ಲಿ ಅನೇಕ ನೃತ್ಯ ಶಾಲೆಗಳಿವೆ ಅಲ್ಲಿ ಆಗ್ತಿರುವಂಥದ್ದು ಅಥವಾ ಇವರು ಕೃಷ್ಣ ಅವರೇ ನಡೆಸುವಂತಹ ಸಂಗೀತ ಶಾಲೆ ಬೇರೆ ಬೇರೆ ಅವರು ಎಲ್ಲ ಸಂಗೀತವನ್ನ ಪಾಠ ಮಾಡೋದು ಎಲ್ಲ ನೋಡಿದ್ರೆ ಭಾರತ ಭೂಖಂಡವಲ್ಲದೆ ಜಗತ್ತಿನಾದ್ಯಂತ ಈ ಸನಾತನ ಸಂಸ್ಕೃತಿ ತುಂಬಾ ಚೆನ್ನಾಗಿ ಉಳಿತಾ ಇದೆ ಎಲ್ಲಾ ಕಡೆನೂ ಬೇರೂರ್ತಿದೆ ಅಂತ ನೋಡಿ ಬಹಳ ಸಂತೋಷ ಆಗುತ್ತೆ ಇಲ್ಲಿ ಇಷ್ಟು ಜನ ಈ ಶುಕ್ರವಾರ ಸಾಯಂಕಾಲ ಸೇರಿದ್ದಾರೆ ಅಂದ್ರೆ ಅದೇ ಒಂದು ಭರವಸೆಯನ್ನ ನೀಡುವಂತದ್ದು
2: ಎಲ್ಲ ಯಾವುದೋ ಒಳ್ಳೆ ಕೆಲಸ ಮಾಡಿರ್ಬೇಕು ನಿಮ್ಮ ಉಪನ್ಯಾಸನ ಬಂದು ಕೇಳೋದಕ್ಕೆ
3: ಅಲ್ಲ ಇಷ್ಟು ಒಳ್ಳೆ ಸತ್ಸಂಗ ಸಿಗೋದು ನನ್ನ ಅದೃಷ್ಟ ನಿಜವಾಗ್ಲೂ
2: ಇವತ್ತು ಕಾಲಾವಕಾಶ ಮಾಡಿಕೊಂಡು ನಮ್ಮ ಜೊತೆ ಕೂತ್ಕೊಂಡು ಸಿಡ್ನಿ ಕನ್ನಡ ವಾಣಿಗೆ ಈ ಸಂದರ್ಶನ ಕೊಟ್ಟಿದ್ದಕ್ಕೆ ನಿಮಗೆ ಬಹಳ ಧನ್ಯವಾದಗಳು
3: ಬಹಳ ಧನ್ಯವಾದ ನಟರಾಜ್ ಅವರೇ ಮತ್ತೆ
0: ಅಬ್ಬಾ ಅವರು ವಿದ್ವಾನ್ ಅರ್ಜುನ್ ಭರದ್ವಾಜ್ ಅವರು ಮಹಾಭಾರತದ ಬಗ್ಗೆ ಮತ್ತು ಭಾಷೆ ಬಗ್ಗೆ ಪಾಂಡಿತ್ಯನೇ
1: ಹೌದು ಪರ್ಟಿಕ್ಯುಲರ್ಲಿ ಕನ್ನಡ ಅವ್ರು ಮಾತಾಡೋದು ಏನು ನಿರಗೇಳುವಾಗ ಕನ್ನಡ ಮಾತಾಡ್ತಾರೆ ಅವರು.
0: ಸೊ ಡಾಕ್ಟರ್ ಸಿಡ್ನಿ ಶ್ರೀನಿವಾಸ್, ಶ್ರೀ ರಾಜ ನಟರಾಜನ್ ಹಾಗೂ ವಿದ್ವಾನ್ ಅರ್ಜುನ್ ಭರದ್ವಾಜ್ ಅವರಿಗೆ ಧನ್ಯವಾದಗಳು. ನಾನು ಅದೇ ಅಂದ್ಕೊಂಡೆ, ಅವರು ಮಹಾಭಾರತದ ಬಗ್ಗೆ ಮಾತಾಡಬೇಕಾದ್ರೆ ದೀಪಕ್ ಎಮ್ಆರ್ ಅವರು ಒಂದು ಎಕ್ಸ್ಪರ್ಟ್ ಮಹಾಭಾರತದ್ದು. ಸೊ ಮೇ ಬಿ ಸಮ್ ಕೈಂಡ್ ಆಫ್ ಕೊಲಾಬ್ರೇಷನ್ ಮಾಡುವಂಥ ಕಾನ್ವರ್ಸೇಷನ್ ಮಾಡಿದ್ರೆ ಚೆನ್ನಾಗಿರಬಹುದೇನೋ.
1: ಹೌದು,
0: ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರ್ಸೋಣ.
5: Music, an Australian production music catalog of over 250,000 track titles to suit all your production needs. Music to propel the stories you want to tell. Whether it's a local brand advertisement or underscoring a television series, One-on-One Music delivers emotional solutions through music. Go to www.101.audio, search catalogs to license the music you need. One-on-One Music is a proud sponsor of 2RRR.
6: Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor, Cactus Imaging, a printer like no other.
5: For further inquiry, go to cactusimaging.com.au. Cactus Imaging, a printer like no other.
7: Are you looking for somewhere where you can let your creative juices flow? The Rotary Club of Hunters Hill, in partnership with Twilight Age Care, invites you to a new weekly art group, a creative space for local artists and hobbyists alike. Whether you enjoy watercolors, acrylic or sketching, everyone is welcome. The group meets Wednesdays 10 a.m. to 1 p.m. at the Sunroom Cafe, Community Hall, 20A Alexandra Street, Hunters Hill. For more information and to register, contact Barbara on 0409 041 219.
8: Local 2RRR sponsor, Community Bank North Ryde, loves giving back to our community. Last year alone, they invested 94% of their prior year's net profit after tax towards a bunch of local initiatives, all made possible because you choose to bank with them. Proudly part of Bendigo Bank, Community Bank North Ryde in Cox's Road Mall.
0: ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ. ಈಗ ಶ್ರೀ ವಿಜಯ್ ಕುಮಾರ್ ಹಲಗಲಿ ಅವರು ದೂರವಾಣಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್.
9: ನಮಸ್ಕಾರ ಮಹೇಶ್ ಅವರೇ.
0: ನಮಸ್ಕಾರ ಹೇಳಿ ಸರ್.
9: ಈಗ ನಾನು ಈಗ ನಿಮ್ಮ ಸಿಡ್ನಿ ಕನ್ನಡವಾಣಿ ಕಾರ್ಯಕ್ರಮದ ಕೇಳುಗರಿಗೆ ಮತ್ತು ಕನ್ನಡಿಗರಿಗೆ ಒಂದು ಸಿಡ್ನಿ ಕನ್ನಡ ಸಂಘದ ಪರವಾಗಿ ಒಂದು ಕಾರ್ಯಕ್ರಮ ಆಯೋಜಿಸ್ತಾ ಇದ್ದೀವಿ, ಅದರ ಬಗ್ಗೆ ವಿವರಗಳನ್ನು ಕೊಡಬೇಕು.
0: ಖಂಡಿತ ಹೇಳಿ ಸರ್.
9: ಅದೇ ಪ್ರತಿ ವರ್ಷ ಸಿಡ್ನಿ ಕನ್ನಡ ಸಂಘ ಕರ್ನಾಟಕದಿಂದ ಕಲಾವಿದರನ್ನ ಕರೆಸಿ ಕಾರ್ಯಕ್ರಮ ನೀಡ್ತಾ ಬಂದಿದೆ. ಈ ವರ್ಷ ಕನ್ನಡದ ಹೆಸರಾಂತ ಗಾಯಕಿ ಸಂಗೀತ ರವೀಂದ್ರನಾಥ್ ಅವರನ್ನ ಆಹ್ವಾನಿಸಿ ಕಾರ್ಯಕ್ರಮ ಏರ್ಪಡಿಸ್ತಾ ಇದ್ದೀವಿ. ಕಾರ್ಯಕ್ರಮ ನಡೆಯೋದು ಎರ್ಮಿಂಗ್ಟನ್ ಕಮ್ಯುನಿಟಿ ಸೆಂಟರ್. ದಿನಾಂಕ ಶನಿವಾರ ಜುಲೈ 11
0: 2026
9: ಸಂಜೆ 6 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸಂಗೀತ ಅವರು 60 ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ಹಾಡನ್ನ ಹಾಡಿದ್ದಾರೆ. ಅದಲ್ಲದೆ ಹಿಂದಿ ತಮಿಳು ತೆಲುಗು ಎಲ್ಲ ಹಾಡಿದ್ದಾರೆ. ಆದರೆ ನಮ್ಮ ಕಾರ್ಯಕ್ರಮದಲ್ಲಿ ಕೇವಲ ಕನ್ನಡ ಚಿತ್ರಗೀತೆಗಳನ್ನ ಮತ್ತು ಭಾವಗೀತೆಗಳು ಮತ್ತು ಭಕ್ತಿಗೀತೆಗಳನ್ನು ಕೂಡ ಹಾಡ್ತಾರೆ. ಕಾರ್ಯಕ್ರಮ ನಡೆಯೋದು ಮತ್ತೊಮ್ಮೆ ಹೇಳ್ತೀನಿ, ಶನಿವಾರ ಜುಲೈ 11 2026 ಸಂಜೆ 6 ಗಂಟೆಯಿಂದ, ಸ್ಥಳ ಎರ್ಮಿಂಗ್ಟನ್ ಕಮ್ಯುನಿಟಿ ಸೆಂಟರ್. ಆಮೇಲೆ ಹೆಚ್ಚಿನ ವಿವರಗಳನ್ನು ಇನ್ನು ಬರೋ ದಿನಗಳಲ್ಲಿ ತಿಳಿಸ್ತೀವಿ. ಅಂದ್ರೆ ಈಗ ಪ್ರವೇಶ ಟಿಕೆಟ್ಗಳನ್ನೆಲ್ಲ ಖರೀದಿಸ್ಬೇಕಲ್ಲ, ಅವ್ರ ಬಗ್ಗೆ ಲಿಂಕ್ ಅದಲ್ಲ, ಮತ್ತೆ ನಾವು ಮುಂದಿನ ಬರೋ ವಾರಗಳಲ್ಲಿ ತಿಳಿಸ್ತೀವಿ.
0: ಖಂಡಿತ ಸರ್.
9: ಅದೇ ಕನ್ನಡಿಗರಿಗೆ ಈ ವಿಷಯ ತಿಳಿಸ್ಬೇಕು ಅಂತ ತಮಗೆ ಕರೆ ಮಾಡಿದ್ದೆ.
0: ಅದೇ ಮುಂದಿನ ವಾರನೂ ಮಾತಾಡೋಣ ಸರ್. ಈಗ ನಿಮಗೆ ಡೀಟೇಲ್ಸ್ ಬರ್ಬೇಕು,
9: ವಾರನೂ ಮಾತಾಡೋಣ.
0: ಖಂಡಿತ,
9: ಹೆಚ್ಚಿನ ಹೆಚ್ಚಿನ ವಿವರಗಳು ನಮಗೆ ಸಿಗುತ್ತೆ ಅವಾಗ.
0: ಖಂಡಿತ,
9: ಮತ್ತೆ ಮಾತಾಡೋಣ.
0: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
9: ಆಯ್ತು, ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್. ಸಂಗೀತ ರವೀಂದ್ರನಾಥ್ ಎರ್ಮಿಂಗ್ಟನ್ ಸೆಂಟ್ರಲ್ಲಿ ಜುಲೈ 11, 2026 ಶನಿವಾರ 6 ಗಂಟೆ ದಯವಿಟ್ಟು ಸಮಯ ಮಾಡಿಕೊಂಡು ಫ್ರೀಯಾಗಿ ಇಟ್ಕೊಂಡಿದ್ದೀನಿ ನಿಮ್ಮ ಕ್ಯಾಲೆಂಡರ್ಲಿ. ಈಗ ಬೆಂಗಳೂರಿಂದ ಶ್ರೀಮತಿ ಪುಷ್ಪಾ ದೀಕ್ಷಿತ್ ಹಾಗೂ ಶ್ರೀ ಗುರುದತ್ ಅವರು ಬಹಳನೇ ಚೆನ್ನಾಗಿಬ್ಬರು ಹಾಡೇಳ್ತಾರೆ. ಶ್ರೀ ಗುರುದತ್ ಅವರು ಒಂದು ಹಾಡು ಕಳಿಸಿದ್ದಾರೆ, ಈಗ ಅದನ್ನು ಕೇಳಿ ಕಾರ್ಯಕ್ರಮನ ಮುಂದುವರಿಸೋಣ.

0: ಧನ್ಯವಾದಗಳು ಶ್ರೀ ಗುರುದಚ್ಚಾರ ಅವ್ರಿಗೆ. ಹೀಗೆ ನಿಮಗೆ ನಿಮ್ಮ ಕೊಡುಗೆಗಳು ಬರ್ತಾನೆ ಇರಲಿ. ಈ ಈ ವಾರದಿಂದ ಒಂದು ಹೊಸ ಅಂಕಣ ಶ್ರೀ ಶಶಿಕಾಂತ್ ಸರ್ ಅವರು ತರ್ತಾ ಇದ್ದಾರೆ, ವ್ಯಕ್ತಿ ವಿಶೇಷ ಅಂತ. ಈ ವಾರದ ವಿಶೇಷ ವ್ಯಕ್ತಿ ಯಾರು ಸರ್?
1: ಈ ವಾರದ ವಿಶೇಷ ವ್ಯಕ್ತಿ ಶ್ರೀ ಗಿರೀಶ್ ಕಾರ್ನಾಡ್ ಅವರು. ನಮಸ್ಕಾರ ಕನ್ನಡ ಬಾಂಧವರೇ, ನಾನು ಶಶಿಕಾಂತ್ ಮಾತಾಡ್ತಾ ಇರೋದು. ಮಹೇಶ್ ಹೇಳಿದಾಗೆ ಇಂದಿನ ನಮ್ಮ ವ್ಯಕ್ತಿ ವಿಶೇಷ ಸಂಚಿಕೆಯಲ್ಲಿ ನಾವು ಸ್ಮರಿಸುತ್ತಿರುವುದು ಕನ್ನಡ ಸಾಹಿತ್ಯ ಮತ್ತು ಕಲಾ ಪ್ರಪಂಚದ ಧ್ರುವತಾರೆ ಪದ್ಮಭೂಷಣ ಗಿರೀಶ್ ಕಾರ್ನಾಡ್ ಅವರನ್ನು. ಇವತ್ತ್ಯಾತಕ್ಕೆ ಅವರನ್ನು ನೆನೆಸ್ಕೋತಾ ಇದ್ದೀವಿ ಅಂದರೆ, ಗಿರೀಶ್ ಅವರು May 19, 1938 ಇಂದಿನ ಮಹಾರಾಷ್ಟ್ರ ರಾಜ್ಯದ ಮಾಥರಾನ್ನಲ್ಲಿ ಜನಿಸಿದವರು. ಇಂದು May 17 ಇನ್ನು ಎರಡೆರಡು ದಿವಸ ಅವರ ಜನ್ಮದಿನ ಬರ್ತಾ ಇದೆ. ಅದಕ್ಕೋಸ್ಕರ ಅವರು ವಿಚಾರವಾಗಿ ಗಮನಿಸಬೇಕಾದ ಕೆಲವು ಅಂಶಗಳೇನೆಂದರೆ, ಗಿರೀಶ್ ಅವರು ಕೇವಲ ನಟರಲ್ಲ, ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ ನಾಟಕಕಾರರು, ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿಗಳು ಮತ್ತು ಅದ್ಭುತ ನಿರ್ದೇಶಕರು ಕೂಡ. ನಮ್ಮ ಇತಿಹಾಸ ಮತ್ತು ಪುರಾಣಗಳನ್ನಿಟ್ಟುಕೊಂಡು ಅವರು ಬರೆದ ತೊಗಲಕ್ ಹಯವದನ ಮತ್ತು ತಲೆದಂಡದಂತಹ ನಾಟಕಗಳು ಐತಿಹಾಸಿಕ ಸ್ಪರ್ಶ ನೀಡಿ ಇಂದಿಗೂ ಪ್ರಸ್ತುತವಾಗಿವೆ. ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡಿ ಜಾಗತಿಕ ವೇದಿಕೆಯಲ್ಲಿ ಕನ್ನಡದ ಕಂಪನ್ನು ಪಸರಿಸಿದರು. ನಮ್ಮ ಮೆಚ್ಚಿನ ಮಾಲ್ಗುಡಿ ಡೇಸ್ನಿಂದ ಹಿಡಿದು ದೊಡ್ಡ ಪರದೆಯವರೆಗೆ ಅವರ ನಟನೆ ಸದಾ ಸ್ಮರಣೀಯ. ಗಿರೀಶ್ ಅವರು ಕನ್ನಡ, ಇಂಗ್ಲಿಷ್, ಕೊಂಕಣಿ, ಮರಾಠಿ ಮತ್ತು ಹಿಂದಿ ಭಾಷೆಗಳಲ್ಲಿ ಪಾರಂಗತರಾಗಿದ್ದರು. ಕನ್ನಡ ಸಂಸ್ಕೃತಿಯನ್ನು ಕನ್ನಡೇತರರಾಗಿಯೂ ಕೂಡ ಆಧುನಿಕ ಜಗತ್ತಿಗೆ ಪರಿಚಯಿಸಿದ ಈ ಮಹಾನ್ ಚೇತನಕ್ಕೆ ಅವರ ಜನ್ಮದಿನದ ನೆನಪಿನಾರ್ಥವಾಗಿ ಇಂದು ನಮ್ಮ ನಮನ. ನಮಸ್ಕಾರ.
0: ಧನ್ಯವಾದಗಳು ಸರ್, ಭಾಳನೇ ಚೆನ್ನಾಗಿತ್ತು. ಮುಂದಿನ ವಾರ ಒಂದು ಸರ್ಪ್ರೈಸ್ ಅಂತ ಹೇಳಿದ್ರೆ,
1: ಹೌದು ಮುಂದಿನ ವಾರ ನಮ್ಗೆ ಎಷ್ಟು ಜನಕ್ಕೆ ಗೊತ್ತೋ ಇಲ್ವೋ ನೋಡೋಣವಂತೆ. ಅದನ್ನ ಒಂದು ಮಹಾನ್ ವ್ಯಕ್ತಿಯ ಪರಿಚಯ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು.
0: ಆಮೇಲೆ ಮೇ ಬಿ ಒಂದು ಕ್ವಿಜ್ ವೋಟೋ ಥರ ಮಾಡಬಹುದು,
1: ನೋಡ್ತೀನಿ ಅದನ್ನು. ಆದರೆ ಮಾಡ್ತೀನಿ
0: ಕಾರ್ಯಕ್ರಮ ಆದಮೇಲೆ. ಆಮೇಲೆ ನಾವು ಪದ್ಮಭೂಷಣ ಶ್ರೀ ಶತಾವಧಾನಿ ಗಣೇಶ್ ಅವ್ರನ್ನ ಒಂದು ವಿಶೇಷ ಸಂದರ್ಶನ ಮಾಡಿದ್ವಿ, ಅದರದೊಂದು ಫೀಡ್ಬ್ಯಾಕ್ ಬಂದಿತ್ತು. ನಾವು ಮುಂಚೆ ಪ್ಲೇ ಮಾಡೋಕ್ಕಾಗಿರಲಿಲ್ಲ, ಇದು ಕೇಳಿ.
2: ನಮಸ್ಕಾರ. ಕಣ್ಣು ತೆರೆಸಿದ ಕನ್ನಡಿಗ ಶ್ರೀ ಶತಾವಧಾನಿ ಗಣೇಶ್ ತುಂಬಿದ ಕೊಡ ತುಳುಕುವುದಿಲ್ಲ, ಎಷ್ಟು ಸತ್ಯ. ಅಪಾರ ಪಾಂಡಿತ್ಯ, ಜ್ಞಾನ, ಕಲೆ, ಪ್ರತಿಭೆ, ಸಾಧನೆ ಇಷ್ಟೆಲ್ಲ ಉಳ್ಳವರಾದರೂ ಒಂದಿಷ್ಟು ಗರ್ವಿಯಲ್ಲದ ಅತ್ಯಂತ ಸರಳ ಮಹನೀಯರಾದ ಶ್ರೀ ಗಣೇಶ್ ಅವರೊಂದಿಗೆ ನೀವೆಲ್ಲ ನಡೆಸಿದ ಸಂದರ್ಶನ ಅದ್ಭುತವಾಗಿ ಮೂಡಿಬಂತು. ಸೂಕ್ತ ಪ್ರಶ್ನೆಗಳು, ಅವುಗಳಿಗೆ ಅಷ್ಟೇ ಸೂಕ್ಷ್ಮ ಹಾಗೂ ಸಮಂಜಸ ಉತ್ತರಗಳು, ಒಂದು ಕ್ಷಣ ಕೂಡ ಕಳೆದುಕೊಳ್ಳದೆ ಬಹಳ ಗಮನ ಕೊಟ್ಟು ಕೇಳಿಸ್ಕೊಂಡೆ. ತಾಯಿ ಭುವನೇಶ್ವರಿಯ ಹೆಮ್ಮೆಯ ಕನ್ನಡ ಪುತ್ರ ಶ್ರೀ ಶತಾವಧಾನಿ ಗಣೇಶ್ ಇವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನಮಸ್ಕಾರ.
0: ನಮಸ್ಕಾರ ಶ್ರೀಮತಿ ರೇಖಾಕಾಂತ್ ಅವರಿಗೆ ಧನ್ಯವಾದಗಳು ಇದು ಫೀಡ್ಬ್ಯಾಕ್ ಕಳಿಸೋದಕ್ಕೆ, ಮತ್ತು ಅಪಾಲಜೀಸ್ ಫಾರ್ ನಾಟ್ ಪ್ಲೇಯಿಂಗ್ ದಿಸ್ ಅರ್ಲಿಯರ್. ಈಗ ಶ್ರೀ ಚೌಡಪ್ಪ ನಾರಾಯಣ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಹಾಡುಗಳನ್ನ ಕಳಿಸ್ತಾನೆ ಇರ್ತಾರೆ. ಒಂದು ಹಾಡು ಕಳಿಸಿದ್ದಾರೆ,
1: ಹೌದು,
0: ಇದನ್ನು ಪಾಪ ಅವರು ಮೂರು ಸತಿ ರೆಕಾರ್ಡ್ ಮಾಡಿ ಅದು ಬೆಸ್ಟ್ ವರ್ಷನ್ನ ಕಳಿಸಿದ್ದಾರೆ.
1: ಹೌದು,
0: ಇದು ಕೇಳಿ.
1: ಅವರು ತುಂಬ ಅವರಿಗೆ ಹಾಡು ಅಂದರೆ ತುಂಬ ಪ್ಯಾಷನ್,
0: ಬಹಳ
1: ಕೇಳೋಣವಂತೆ ಬನ್ನಿ.
0: ನನ್ನ ಮಕ್ಕಳೆಲ್ಲ ಅವ್ರ ಹತ್ರ ಕಲಿತಿದ್ರು.
3: ದಿಸ್ ಇಸ್ ಅ ಕೀರ್ತನೆ ಇನ್ ರಾಗ ಸುದ್ದ ದನ್ಯಾಸಿ ಸೆಟ್ಟು ಕಂಡ ಚಾಪು ತಾಳ.

0: ಧನ್ಯವಾದಗಳು ರಾಜು ಸರ್ ಅವ್ರಿಗೆ ಈ ಹಾಡು ಕಳಿಸಿದ್ದಕ್ಕೆ. ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳಿ ನಮ್ಮ ಕಾರ್ಯಕ್ರಮನ ಮುಂದುವರಿಸೋಣ.
1: Are you or a loved one in need of an aged care facility? The St. Elizabeth Aged Care Facility and Nursing Home is situated in Dean Park, just 40 minutes drive from Sydney CBD on a beautifully landscaped and leafy 3.9 hectares. There are group therapy sessions with qualified staff, spiritual counselling, outings and celebrations for birthdays and Catholic holidays. For more information, please contact the St. Elizabeth Aged Care Facility and Nursing Home at 1 Simons Road, Dean Park, 2761, or telephone 8818 8500. The St. Elizabeth Aged Care Facility is a proud sponsor of 2RRR.
2: Mums, dads and carers, would you like to encourage your little ones who are up to 3 years old to become more involved in stories, songs and rhythms? Then Baby Bounce is for you. These free interactive sessions are fun and beneficial to everyone. Their aim is simply to instill a love of the library as well as to encourage early literacy. How good is that? They're being held on Fridays between 11 and noon during school terms at The Yarn, 64 Glazeville Road, Hunters Hill. For more information, telephone the Hunters Hill Council on 9879 9400.
3: What do you get if you mix a Gen Z daughter who's smart, funny, and a funny kind of smart arse, and a Gen X dad who's just trying to keep it all together in a world that's gone berserk with a bunch of the best music that the world has to offer?
4: The older son enjoys this experiment.
3: Saturdays 1 to 2 and Thursdays 9 a.m. to 10 a.m.
0: ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ನಾನು ಬೆಂಗಳೂರಲ್ಲಿದ್ದಾಗ ಶಶಿಕಾಂತ್ ಸರ್, ಸಿಕ್ಕಾವಡೆ ಬಿಸಿಲಿತ್ತು. ನಾನು ಅದೇ ಅನ್ಕೊತಿದ್ದೆ, ಈ ಬಿಸಿಲು ಮತ್ತು ಹವಾಮಾನ ಯಾಕೆ ಹೀಗಾಗ್ತಿದೆ ಅಂತ. ನೀವು ಹೇಳಿದ್ರೆ ಈ ವಾರ ನೀವು ಬೆಂಗಳೂರು ಮತ್ತು ಅದರ ಹವಾಮಾನ ಬಗ್ಗೆ ಮಾತಾಡ್ತೀವಿ.
5: ಹೌದು, ತುಂಬ ಜನದ ಕೈಲಿ ಕೇಳಿದೆ, ಬೆಂಗಳೂರಿನಲ್ಲೂ ತುಂಬ ಜನದ ಕೈಲಿ ಕೇಳಿದೆ ಬೆಂಗಳೂರು ಹವಾಮಾನನ ಹೇಗೆ ಬದಲಾಗ್ಬಿಟ್ಟಿದೆ ಇವಾಗ ಅಂತ. ನಾವಿದ್ದಿದ್ದಕ್ಕೂ ಈಗ ಬೆಂಗಳೂರು ಇರೋದಕ್ಕೂ ಅರ್ಥಾರ್ಥಕ್ಕೆ ಸಂಬಂಧ ಇಲ್ಲ ಅಂತ.
0: ಹೌದು,
5: ಅದರ ಕಾರಣಗಳೇನು ಅಂತ ಸ್ವಲ್ಪ ಕೂಲಂಕಷವಾಗಿ ನೋಡೋಣ ಅಂತ.
0: ಖಂಡಿತ ಸರ್.
5: ನಮಸ್ಕಾರ ಕನ್ನಡ ಬಾಂಧವರಿಗೆ, ನಾನು ತಿರುಗಾ ಶಶಿಕಾಂತ್ ಮಾತಾಡ್ತಾ ಇರೋದು. ಒಮ್ಮೆ ಕಾಲದಲ್ಲಿ ಬೆಂಗಳೂರು ನಗರವನ್ನು ಏರ್ ಕಂಡೀಷನ್ಡ್ ಸಿಟಿ ಎಂದು ಕರೆಯಲಾಗುತ್ತಿತ್ತು. ಭಾರತದ ಬೇರೆ ಮಹಾನಗರಗಳು ಉರಿಯುವ ಬಿಸಿಲಿನಲ್ಲಿ ನರಳುತ್ತಿದ್ದಾಗ ಬೆಂಗಳೂರಿನಲ್ಲಿ ಸಂಜೆ ಹೊತ್ತು ಸ್ವೆಟರ್ ಹಾಕ್ಕೊಂಡು ಓಡಾಡೋ ಪರಿಸ್ಥಿತಿ ಬರ್ತಾ ಇತ್ತು. ಬೇಸಿಗೆಯಲ್ಲೂ ತಂಪಾದ ಗಾಳಿ, ಮರಗಳಿಂದ ಆವರಿಸಿದ ರಸ್ತೆಗಳು, ನೂರಾರು ಕೆರೆಗಳು, ಇವೆಲ್ಲ ಬೆಂಗಳೂರು ನಗರದ ಹೆಮ್ಮೆಯಾಗಿತ್ತು. ಆದರೆ ಇಂದು ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಈ ವರ್ಷದ ಬೇಸಿಗೆಯೇ ಅದಕ್ಕೆ ಸಾಕ್ಷಿ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಬೆಂಗಳೂರಿನ ತಾಪಮಾನ 38 ಡಿಗ್ರಿಗಳಿಗೂ ಮೀರಿ ಏರುತ್ತಿದೆ. ಅನೇಕ ಜನರು ಇಂದು ನಮ್ಮ ಹಳೆಯ ಬೆಂಗಳೂರು ಅಲ್ಲ, ಇದು ನಮ್ಮ ಹಳೆಯ ಬೆಂಗಳೂರು ಅಲ್ಲ ಎಂದು ಹೇಳುತ್ತಿದ್ದಾರೆ. ಮನೆಯೊಳಗೆ ಫ್ಯಾನ್ ಸಾಕಾಗದೆ ಕೆಲವರು ಏರ್ ಕಂಡೀಷನರ್ ಖರೀದಿಸಲು ಪ್ರಾರಂಭಿಸಿದ್ದಾರೆ. ಹಾಗಾದರೆ ಒಮ್ಮೆ ಈ ತಂಪಿನ ನಗರವಾಗಿದ್ದ ಬೆಂಗಳೂರು ಈಗ ಅಷ್ಟು ಯಾಕೆ ಬಿಸಿಯಾಯಿತು? ಇದು ಕೇವಲ ಹವಾಮಾನ ಬದಲಾವಣೆಯ ಕಥೆ ಅಲ್ಲ, ಇದು ನಗರಾಭಿವೃದ್ಧಿ, ಪ್ರಕೃತಿ ನಿರ್ಲಕ್ಷ್ಯ ಮತ್ತು ಮಾನವ ಜೀವನ ಶೈಲಿಯ ಒಂದು ಕಥೆಯಾಗಿದೆ. ಇದರ ಕಾರಣಗಳನ್ನು ಏನು ಅಂತ ಸ್ವಲ್ಪ ಕೂಲಂಕಷವಾಗಿ ನಾವು ನೋಡೋಣ. ಮೊದಲ ಕಾರಣ ಏನು ಅಂದರೆ ಮರಗಳ ನಾಶ. ಬೆಂಗಳೂರು ಒಮ್ಮೆ ಗಾರ್ಡನ್ ಸಿಟಿ ಎಂದು ಪ್ರಸಿದ್ಧವಾಗಿತ್ತು. ರಸ್ತೆಗಳ ಎರಡೂ ಬದಿಯಲ್ಲಿ ದೊಡ್ಡ ದೊಡ್ಡ ಮರಗಳು ಇರುತ್ತಿದ್ದವು. ಅವು ನೆರಳು ನೀಡುತ್ತವೆ, ಗಾಳಿಯನ್ನು ತಂಪಾಗಿಸುತ್ತವೆ ಮತ್ತು ಧೂಳನ್ನು ಕೂಡ ಹಿಡಿದುಕೊಳ್ಳುತ್ತವೆ. ಆದರೆ ಕಳೆದ ಎರಡು ದಶಕಗಳಲ್ಲಿ ಜನಸಂಖ್ಯೆಯ ಹೆಚ್ಚಳ, ರಸ್ತೆ ವಿಸ್ತರಣೆ, ಮೆಟ್ರೋ ಕಾಮಗಾರಿ, ಅಪಾರ್ಟ್ಮೆಂಟ್ ನಿರ್ಮಾಣ ಮತ್ತು ವಾಣಿಜ್ಯ ಕಟ್ಟಡಗಳ ಹೆಚ್ಚಳದಿಂದ ಸಾವಿರಾರು ಮರಗಳು ಕಡಿದು ಹೋಗಿವೆ. ಮರಗಳು ಪ್ರಕೃತಿಯ ಏರ್ ಕಂಡೀಷನರ್ಗಳಂತ ಹೇಳ್ತಾರೆ. ಒಂದು ದೊಡ್ಡ ಮರ ದಿನಕ್ಕೆ ನೂರಾರು ಲೀಟರ್ ನೀರನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡಿ ಸುತ್ತಮುತ್ತಲಿನ ತಾಪಮಾನ ಕಡಿಮೆ ಮಾಡುತ್ತದೆ. ಮರಗಳು ಕಡಿಮೆಯಾದಂತೆ ನಗರ ಬಿಸಿಯಾಗತೊಡಗಿತು. ಎರಡನೇ ಕಾರಣ ಏನೆಂದರೆ ಕೆರೆಗಳ ಅಳಿವು. ಒಮ್ಮೆ ಬೆಂಗಳೂರಿನಲ್ಲಿ ನೂರಾರು ಕೆರೆಗಳು ಇದ್ದವು. ಕೆರೆಗಳು ಕೇವಲ ನೀರಿನ ಮೂಲವಲ್ಲ, ಅವು ನಗರದ ಉಷ್ಣತೆಯನ್ನು ನಿಯಂತ್ರಿಸುತ್ತಿದ್ದವು. ಆದರೆ ಅನೇಕ ಕೆರೆಗಳು ಒತ್ತುವರಿ, ಕಸ, ರಿಯಲ್ ಎಸ್ಟೇಟ್ ಅಭಿವೃದ್ಧಿ ಮತ್ತು ನಿರ್ವಹಣೆಯ ಕೊರತೆಯಿಂದ ನಾಶ ಆಗೋಗಿವೆ. ಕೆರೆ ಇದ್ದ ಜಾಗದಲ್ಲಿ ಕಾಂಕ್ರೀಟ್ ಕಟ್ಟಡ ಬಂದಾಗ ಭೂಮಿ ಹೆಚ್ಚು ಬಿಸಿಯನ್ನು ಹೀರಿಕೊಳ್ಳುತ್ತದೆ. ಮೂರನೇ ಕಾರಣ ಕಾಂಕ್ರೀಟ್ ನಗರ. ಇಂದು ಬೆಂಗಳೂರಿನಲ್ಲಿ ಗಾಜಿನ ಕಟ್ಟಡಗಳು, ಐಟಿ ಪಾರ್ಕ್ಗಳು, ಸಿಮೆಂಟ್ ರಸ್ತೆಗಳು ಮತ್ತು ಅಪಾರ್ಟ್ಮೆಂಟ್ಗಳು ಬಹಳ ವೇಗವಾಗಿ ಹೆಚ್ಚಾಗಿವೆ. ಕಾಂಕ್ರೀಟ್ ಮತ್ತು ಟಾರ್ ಹಗಲಿನ ಬಿಸಿಯನ್ನು ಹೀರಿಕೊಂಡು ರಾತ್ರಿ ಬಿಡುಗಡೆ ಮಾಡುತ್ತವೆ. ಇದರಿಂದ ನಗರ ಪ್ರದೇಶದ ತಾಪಮಾನ ಹೆಚ್ಚಾಗುತ್ತಿದೆ. ಹಿಂದೆ ರಾತ್ರಿ ಬೆಂಗಳೂರಿನಲ್ಲಿ ತಂಪು ಗಾಳಿ ಬೀಸುತ್ತಿತ್ತು. ಈಗ ರಾತ್ರಿ ಕೂಡ ಉಷ್ಣತೆ ಕಡಿಮೆಯಾಗದೆ ಜನರಿಗೆ ಅಸ್ವಸ್ಥತೆ ಉಂಟಾಗುತ್ತಿದೆ. ಆಮೇಲೆ ನಾಲ್ಕನೇ ಕಾರಣ ವಾಹನಗಳ ಸ್ಫೋಟ. ಬೆಂಗಳೂರು ಭಾರತದ ಐಟಿ ರಾಜಧಾನಿ ಎಂದು ಹೆಸರಾಗಿದೆ. ಇಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೇ ಲಕ್ಷಾಂತರ ವಾಹನಗಳಿವೆ. ಕಾರುಗಳು, ಬೈಕ್ಗಳು, ಬಸ್ಗಳು ಮತ್ತು ಡೀಸೆಲ್ ವಾಹನಗಳು. ವಾಹನಗಳು ಕೇವಲ ಹೊಗೆ ಮಾತ್ರ ಬಿಡುವುದಿಲ್ಲ, ಅಪಾರ ಪ್ರಮಾಣದ ಉಷ್ಣತೆಯನ್ನು ಹೊರಹಾಕುತ್ತವೆ. ಟ್ರಾಫಿಕ್ ಜ್ಯಾಮ್ನಲ್ಲಿ ನಿಂತಿರುವ ಸಾವಿರಾರು ವಾಹನಗಳು ನಗರವನ್ನು ನಿಧಾನವಾಗಿ ಬಿಸಿ ಮಾಡುವ ಯಂತ್ರಗಳಂತೆ ಕೆಲಸ ಮಾಡುತ್ತಿವೆ. ಐದನೇ ಕಾರಣ ಜಾಗತಿಕ ಹವಾಮಾನ ಬದಲಾವಣೆ. ಇದು ಕೇವಲ ಬೆಂಗಳೂರಿನ ಸಮಸ್ಯೆ ಅಲ್ಲ, ಪ್ರಪಂಚಾದ್ಯಂತ ಹಿಮ ಕರಗುತ್ತಿದೆ, ಸಮುದ್ರ ಮಟ್ಟ ಏರುತ್ತಿದೆ, ಬಿಸಿಗಾಳಿ ಹೆಚ್ಚುತ್ತಿದೆ ಮತ್ತು ಮಳೆ ಮಾದರಿಗಳು ಬದಲಾಗುತ್ತಿವೆ. ಜಾಗತಿಕ ಹವಾಮಾನ ಬದಲಾವಣೆಯ ಪರಿಣಾಮ ಬೆಂಗಳೂರಿನ ಮೇಲೂ ಕಾಣುತ್ತಿದೆ. ಆದರೆ ಮುಖ್ಯ ವಿಷಯ ಏನೆಂದರೆ ಬೆಂಗಳೂರಿನ ಸ್ಥಳೀಯ ಪರಿಸರ ಹಾನಿಯೇ ಸಮಸ್ಯೆಯನ್ನು ಇನ್ನಷ್ಟು ಗಂಭೀರಗೊಳಿಸಿದೆ. ಇದರ ಪರಿಣಾಮ ಎಲ್ಲ ಏನು? ಈ ಬಿಸಿ ಗಾಳಿಯ ಪರಿಣಾಮವಾಗಿ ಹಿರಿಯ ನಾಗರಿಕರ ಆರೋಗ್ಯ ಸಮಸ್ಯೆಗಳು, ನೀರಿನ ಕೊರತೆ, ವಿದ್ಯುತ್ ಬಳಕೆ ಹೆಚ್ಚಳ, ಮಾನಸಿಕ ಒತ್ತಡ ಮತ್ತು ಉದ್ಭಾತನೆಯಲ್ಲಿ ಕುಸಿತ ಹೆಚ್ಚುತ್ತಿದೆ. ಒಮ್ಮೆ ತಂಪಾಗಿ ಪ್ರಸಿದ್ಧವಾಗಿದ್ದ ನಗರ ಇಂದು ನೀರು ಮತ್ತು ನೆರಳಿಗಾಗಿ ಹೋರಾಡುತ್ತಿದೆ. ಇದಕ್ಕೆಲ್ಲ ಪರಿಹಾರ ಏನಪ್ಪ ಅಂದರೆ ಬೆಂಗಳೂರು ಮತ್ತೆ ತಂಪಾಗಬಹುದೋ ಏನೋ, ಆದರೆ ಅದಕ್ಕೆ ಒಂದು ಯೋಜಿತ ಪ್ರಯತ್ನ ಬೇಕು. ನಾವು ಹೆಚ್ಚಿನ ಮರ ನೆಡಬೇಕು, ಕೆರೆಗಳನ್ನು ಉಳಿಸಬೇಕು, ಮಳೆ ನೀರು ಸಂಗ್ರಹಣೆ ಮಾಡಬೇಕು, ಸಾರ್ವಜನಿಕ ಸಾರಿಗೆ ಬಳಕೆ ಹೆಚ್ಚಿಸಬೇಕು ಮತ್ತು ಹಸಿರು ಪ್ರದೇಶಗಳನ್ನು ರಕ್ಷಿಸಬೇಕು. ಸ್ನೇಹಿತರೆ, ನಮಗೆಲ್ಲ ತಿಳಿದಂತೆ ನಗರಗಳು ಒಂದು ದಿನದಲ್ಲಿ ಹಾಳಾಗುವುದಿಲ್ಲ, ನಿಧಾನವಾಗಿ ಸಣ್ಣ ಸಣ್ಣ ನಿರ್ಧಾರಗಳಿಂದ ಅವು ಬದಲಾಗ್ತಾ ಬರುತ್ತವೆ. ಬೆಂಗಳೂರು ತನ್ನ ಹವಾಮಾನದಿಂದ ವಿಶ್ವದ ಗಮನ ಸೆಳೆದ ನಗರ ಒಂದಾನೊಂದು ಕಾಲದಲ್ಲಿ. ಆದರೆ ಈಗ ಅದೇ ನಗರ ಪ್ರಕೃತಿಯ ಎಚ್ಚರಿಕೆಯನ್ನು ಕೇಳುತ್ತಿದೆ. ಬೆಂಗಳೂರು ಯಾಕೆ ಬಿಸಿಯಾಯಿತು ಎಂದು ಪ್ರಶ್ನೆ ಕೇಳುವುದರಲ್ಲಿ ಈಗ ಅರ್ಥ ಇಲ್ಲ. ಅದೆಲ್ಲ ಆಗೋಗಿರೋದು. ಇವಾಗ ನಾವು ಬೆಂಗಳೂರನ್ನು ಮತ್ತೆ ತಂಪಾಗಿ ಜೀವಂತ ನಗರವಾಗಿಸಬಹುದೇ ಎಂಬುದು ಮೂಲಭೂತ

ಪ್ರಶ್ನೆ. ಅದರ ಉತ್ತರ ಬೆಂಗಳೂರಿಗರ ಕೈಯಲ್ಲೇ ಇದೆ, ಆದರೆ ಅದನ್ನು ಸಾಧಿಸುವ ದೃಢತೆ ಇದೆಯೇ? ಈ ನಮ್ಮ ವೇಗಗತಿಯ ಜೀವನ ಶೈಲಿಯಲ್ಲಿ ಬೆಂಗಳೂರಿನ ಹವಾಮಾನದ ಬಗ್ಗೆ ಯೋಚಿಸಲು, ಕ್ರಮ ಕೈಗೊಳ್ಳಲು ಯಾರಿಗೆ ಚೈತನ್ಯ ಸಮಯ ಇದೆಯೋ ಕಾದು ನೋಡಬೇಕು. ಕರ್ನಾಟಕ ಸರ್ಕಾರವು ಇದರ ಬಗ್ಗೆ ಯೋಚಿಸಿ ಯೋಜಿಸಿ ಕಾರ್ಯ ಕೈಗೊಳ್ಳುವ ನಿರ್ಣಯ ಮಾಡಬೇಕು. ಆದರೆ ಇದಂತೂ ಅದರ ಉತ್ತರ ಬೆಂಗಳೂರಿಗರ ಕೈಯಲ್ಲೇ ಇದೆ, ಆದರೆ ಅದನ್ನು ಸಾಧಿಸುವ ದೃಢತೆ ಇದೆಯೇ? ಈ ನಮ್ಮ ವೇಗಗತಿಯ ಜೀವನ ಶೈಲಿಯಲ್ಲಿ ಬೆಂಗಳೂರಿನ ಹವಾಮಾನದ ಬಗ್ಗೆ ಯೋಚಿಸಲು, ಕ್ರಮ ಕೈಗೊಳ್ಳಲು ಯಾರಿಗೆ ಚೈತನ್ಯ ಸಮಯ ಇದೆಯೋ ಕಾದು ನೋಡಬೇಕು. ಕರ್ನಾಟಕ ಸರ್ಕಾರವು ಇದರ

0: ಈ ಸತಿ ಬೆಂಗಳೂರಿಗೆ ಹೋದಾಗಲೂ ಅಷ್ಟೇ, ಈಗ ನಮ್ಮ ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ಮೆಸೇಜ್ಗಳು ಬರ್ತಾನೆ ಇರುತ್ತಲ್ಲ. ಮೊನ್ನೆ ಒಂದು ಮೆಸೇಜ್ ಬಂದು, ಫೀಲ್ಡ್ ಅಬ್ಸರ್ವೇಷನ್ ಅರ್ಬನ್ ಸ್ಟಡೀಸ್ ಅವರು ಬ್ಯಾಂಗ್ಳೂರ್ ಹೀಟ್ ಮ್ಯಾಪ್ ಮಾಡಿದ್ದಾರೆ. ಸೊ ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಗ್ರೀನ್ ಝೋನ್ ಬಂದು IISC ಸ್ಯಾಂಕಿ ಟ್ಯಾಂಕ್ ಏರಿಯಾ, ಮಲ್ಲೇಶ್ವರ, ಜಯನಗರ, ಬನಶಂಕರಿ, ಬಸವನಗುಡಿ, ಇಲ್ಲಿ ಮಾತ್ರ ಸ್ವಲ್ಪ ಗ್ರೀನ್ ಕವರ್ ಇದೆ,
1: ಸ್ವಲ್ಪ ತುಂಬಾ
0: ಕಡಿಮೆ. ಆಮೇಲೆ ನಾವು ಇವಾಗ ಶಶಿಕಾಂತ್ ಸರ್ ಮತ್ತು ನಾನು ಒಂದು ವಾಟ್ಸಾಪಲ್ಲಿ ಬಂದಿರೋ ಒಂದು ಫೋಟೋ ನೋಡ್ತಾ ಇದ್ದೀವಿ. ವಾರ್ಮ್ ಮತ್ತು ಮಾಡ್ರೇಟ್ ಝೋನ್ ಬಂದು HSR ಲೇಔಟು, ಕೋರಮಂಗಲ, ಇಂದ್ರನಗರ, BTM ಲೇಔಟು, JP ನಗರ ಅಂದರೆ ದ ನ್ಯೂಯರ್ JP ನಗರ ಏರಿಯಾ. ಹಾಟ್ ಝೋನ್ ಅಂದ್ಬಿಟ್ಟು ವೈಟ್ ಫೀಲ್ಡು, ಸರ್ಜಾಪುರ ರೋಡ್, ಎಲೆಕ್ಟ್ರಾನಿಕ್ಸ್ ಹೂಡಿ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಹೂಡಿ ಅಂತೆ, ಹೂಡಿ ಎಲ್ಲಿದೆಯೋ ಗೊತ್ತಿಲ್ಲ. ಎಕ್ಸ್ಟ್ರೀಮ್ಲಿ ಹಾಟ್ ಝೋನ್ ಮಾರತಳ್ಳಿ, ಅದನ್ನೇನಂತಿದ್ದಾರೆ ಅಂದರೆ ಹೀಟ್ ಟ್ರ್ಯಾಪ್ ಅಂತ. ಎಕ್ಸ್ಟ್ರೀಮ್ಲಿ ಹಾಟ್ ಝೋನ್ ಬಂದು ಮಾರತಳ್ಳಿ, ಬೆಲಂದೂರು, ಔಟರ್ ರಿಂಗ್ ರೋಡ್ ಸ್ಟ್ರೆಚ್ಚು ಮತ್ತು KR ಪುರಂ. ತುಂಬಾ ಬೇಜಾರಾಗತ್ತೆ
1: ಬೆಂಗಳೂರದು CBD, ಕೆಂಪೇಗೌಡ ರೋಡು, ಚಿಕ್ಕ ಮಾರ್ಕೆಟ್ ಇದೆಲ್ಲ ಕಾಣಲಿಲ್ವಲ್ಲ ಯಾಕೋ.
0: ಅದಿದೆ ಅಂದರೆ ಅದು ಪ್ರಾಬಬ್ಲಿ ಆನ್ ದ ವಾರ್ಮ್ ವಾರ್ಮರ್ ಅಂಡ್ ಅಂದರೆ ಅದೇನದು ಎಕ್ಸ್ಟ್ರೀಮ್ಲಿ ಹಾಟ್ ಮತ್ತು ಹಾಟ್ ಝೋನ್ ಅಲ್ಲಿ ಇಲ್ಲ, ಅದನ್ನು ತುಂಬ ಬೇಜಾರಾಗುತ್ತೆ ಸರ್. ನೀವು ಹೇಳ್ದಂಗೆ ಏರ್ ಕಂಡೀಷನಿಂಗ್ ಇಲ್ಲ ಅಂದರೆ ಆಗೋದೇ ಇಲ್ಲ, ಮನೆಗೆ ಹೋಗಿದ ತಕ್ಷಣ ಏರ್ ಕಂಡೀಷನ್ ಆನ್ ಆಗೇ ಇರಬೇಕು.
1: ಆಮೇಲೆ ಇನ್ನೊಂದು ಪೊಲ್ಯೂಷನ್ನು ತುಂಬ ಜಾಸ್ತಿ ಆಗೋಗಿದೆ. ಹೌದು, ಅಲ್ಲಿ ಓಡಾಡೋದೇ ಕಷ್ಟ. ಒಂದು ಬಿಳಿ ಶರ್ಟ್ ಹಾಕೊಂಡು ಹೋದರೆ ವಾಪಸ್ ಮನೆಗೆ ಹೋಗೋ ಹೊತ್ತಿಗೆ ಇನ್ಯಾವುದೋ ಕಲರ್ ಆಗೋಗಿರುತ್ತೆ.
0: ಹೌದು ಹೌದು, ಇದ್ರ ಬಗ್ಗೆ ಅದೇ ಮುಂದೇನು ಮಾತಾಡೋಣ. ಮತ್ತು ಕಳೆದ ವಾರ ನಾವು ಆಸ್ಟ್ರೇಲಿಯಾದ ಬಜೆಟ್ ಬಗ್ಗೆ, ಇವಾಗ ಬಜೆಟ್ ಆಯಿತು, CGT ನೆಗೆಟಿವ್ ಗೇರಿಂಗು ಮತ್ತು ಇನ್ವೆಸ್ಟ್ಮೆಂಟ್ಸ್ ಟ್ಯಾಕ್ಸ್ ಚೇಂಜಸ್ ಕೂಡ ಆಗಿದೆ, ಅದರ ಬಗ್ಗೆ ನಮ್ಮ ಸಿಡ್ನಿಯ ಶ್ರೀ ದಕ್ಷಿಣಾಮೂರ್ತಿ ಅವ್ರ ಜೊತೆ ಮಾತಾಡಬೇಕು ಅಂತ. ಮತ್ತು EV ಕಾರ್ಗಳು ಅಷ್ಟೇ, ಇವಾಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, EV ಕಾರ್ಗಳು ಬರ್ತಿದೆ ಇವಾಗ, ದೇರ್ ಆರ್ ಆಪ್ಷನ್ಸ್, ನೀವು ಸ್ಯಾಲ್ರಿ ಸ್ಯಾಕ್ರಿಫೈಸ್ ಮಾಡ್ಬೋದು. ಮತ್ತು EV ಕಾರ್ಗಳು ಅಷ್ಟೇ, ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಇವಾಗ ಜಾಸ್ತಿ ಆಗ್ತಿದೆ, ಅದರ ಬಗ್ಗೆ ಶ್ರೀ ದಕ್ಷಿಣಾಮೂರ್ತಿ ಅವ್ರ ಜೊತೆ ಇವಾಗ ಬರೋ ವಾರಗಳಲ್ಲಿ ಮಾತಾಡೋಣ.
1: ಹೌದು,
0: ಹೀಗೆ ಹೇಳ್ತಾ ನಮ್ಮ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಾರದ ಕಾರ್ಯಕ್ರಮ ಕೇಳಲು ಮರೆಯಬೇಡಿ ಅಂತ ಹೇಳ್ತಾ ನಿಮ್ಮನ್ನು ಬಿಟ್ಕೊಡ್ತಾ ಇದ್ದೀನಿ. ನಾನು ಮಹೇಶ್.
1: ನಾನು ಶಶಿಕಾಂತ್. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ, ಸರ್ವೇ ಜನಾ ಸುಖಿನೋ ಭವಂತು. ಧನ್ಯವಾದಗಳು.